0: ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08314137777.
0: ಮೊಬೈಲ್ ನಂಬರ್ 8550888777.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ನಿರ್ಧರಿಸಿದ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡುವುದು ಸಮಯ ಪ್ರಜ್ಞೆ ಅಲ್ಲ, ಬದಲಾಗಿ ಮನಸ್ಸಿನ ನಿರ್ಧಾರಗಳಿಗೆ ನಾವು ಕೊಡುವ ಮರ್ಯಾದೆ.

ಆಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮನೋಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ಅಗೋ ನೋಡು ಬಂದ ನಮ್ಮ ಸಿದ್ಧಾರೂಢ ಶಿವಸುಂದರ ಬೀಚ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸಲಿದ್ದಾರೆ ತುಮಕೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಪಲ್ಲವಿ ಎಸ್ ಕುಸುಗಲ್ ಅವರು.
1: ನಮಸ್ಕಾರ, ನಾನು ಡಾಕ್ಟರ್ ಪಲ್ಲವಿ ಎಸ್ ಕುಸುಗಲ್, ಸಹಾಯಕ ಪ್ರಾಧ್ಯಾಪಕಿ, ಅರ್ಥಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನೆ ವಿಭಾಗ, ತುಮಕೂರು ವಿಶ್ವವಿದ್ಯಾನಿಲಯ, ತುಮಕೂರು. ನಮ್ಮ ಹಬ್ಬಗಳ ಹಿಂದಿನ ಅರ್ಥ: ಸುಖ, ಶಾಂತಿ, ಸಮೃದ್ಧಿ, ಸಮಾಧಾನಕ್ಕಾಗಿ ಹಾಗೂ ತಾವು ನಂಬಿದ ದೈವದ ಸಂತುಷ್ಟಿಗಾಗಿ ಹಾಗೂ ಹುಮ್ಮಸ್ಸಿಗಾಗಿ ಇಡೀ ವಿಶ್ವದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಹಲವು ಹಬ್ಬ ಆಚರಣೆಗಳು ಆಚರಿಸಲ್ಪಡುತ್ತಿವೆ. ಗುಡುಗು, ಸಿಡಿಲು, ಬಿಸಿಲು, ಮಳೆ, ಭೂಕಂಪ, ಸುನಾಮಿ, ಬೀಜಾಂಕುರ ಉತ್ಪತ್ತಿ, ಅಂತ್ಯವಿರದ ವ್ಯೋಮ ಮೊದಲಾದವುಗಳು ಮಾನವನಲ್ಲಿ ಭೀತಿಯನ್ನುಂಟು ಮಾಡಿದವು. ಭಯದಿಂದ ಭಕ್ತಿ ಉದಯಿಸಿತು. ಅನೇಕ ದೇವರುಗಳು ನಿರ್ಮಾಣವಾದವು. ಪ್ರಕೃತಿ ಆರಾಧನೆ ಮೊದಲಾಯಿತು. ಜೀವರಾಶಿಗೆ ಆಧಾರವಾದ ಪಂಚಭೂತಗಳ ಪೂಜೆ ನಡೆಯಿತು. ಶ್ರಮದ ಫಲಕ್ಕಾಗಿ, ನೀತಿಯ ಬದುಕಿಗಾಗಿ, ಮನೋ ನೆಮ್ಮದಿ ಹಾಗೂ ಬಲಕ್ಕಾಗಿ ಕಾಣದ ದೈವಕ್ಕೆ ಮಾನವ ಕೈಮುಗಿದು ಪೂಜಿಸಿದನು. ಆಚರಣೆ ಮತ್ತು ಆರಾಧನೆಯ ಹಿನ್ನೆಲೆಯಲ್ಲಿ ಧಾರ್ಮಿಕ, ಮನೋವೈಜ್ಞಾನಿಕ ಹಾಗೂ ದೈಹಿಕ ಆರೋಗ್ಯಕ್ಕಾಗಿ ಚಿಂತನೆ ಇದೆ. ನಾವು ನಂಬಿದ ದೇವರುಗಳಿಗೆ ಗುಡಿ ಕಟ್ಟಿಸಿದರು, ಜಾತ್ರೆ ಪ್ರಾರಂಭಿಸಿದರು. ಋತುಮಾನಕ್ಕೆ ತಕ್ಕಂತೆ ಹಬ್ಬ ಹರಿದಿನಗಳ ಆಚರಣೆಗಳಿಗೆ ಸಮುದಾಯ ಮುಂದಾಗಿತು. ನಮ್ಮ ದೇಶ ಹೆಚ್ಚಾಗಿ ಹಳ್ಳಿಗಳಿಂದ ಕೂಡಿದೆ. ಇಲ್ಲಿ ಶ್ರಮ ಸಂಸ್ಕೃತಿಗೆ ಆದ್ಯತೆ ನೀಡಲಾಗಿದೆ. ತಮ್ಮ ಆಯಾಸ ನಿವಾರಿಸಲು ಹಾಗೂ ಉತ್ಸಾಹ ಹಿಮ್ಮಡಿಗೊಳ್ಳಲು ನಿಸರ್ಗ, ಪರಿಸರದತ್ತ, ಧಾರ್ಮಿಕ ತಾಣದತ್ತ ಜನ ಪ್ರಯಾಣ ಕೈಗೊಂಡರು. ಜನಮನದಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ, ಸಹೋದರ ಭಾವ ಹಾಗೂ ನೈತಿಕತೆ ಅಂಕುರಿಸಲು ಅನೇಕ ಹಬ್ಬ ಹರಿದಿನಗಳು, ಉತ್ಸವಗಳು ಹುಟ್ಟಿಕೊಂಡವು. ಇದರೊಂದಿಗೆ ದೇಶದ, ನಾಡಿನ ಸಮಗ್ರತೆ ಮತ್ತು ಅಭಿಮಾನದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಕೂಡ

0: ಧರ್ಮದಿಂದ ಆಚರಿಸುವ ಪರಿಪಾಠವಿದೆ. ನಮ್ಮ ದೇಶ ವಿವಿಧ ಜಾತಿ, ಜನಾಂಗ, ಧರ್ಮ, ಭಾಷೆಯನ್ನೆಲ್ಲ ನೆಲೆಸಿದ್ದಾರೆ. ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದ ದೇಶವೆಂಬ ಹೆಮ್ಮೆ ನಮ್ಮದು. ಹೀಗಾಗಿ ಇಲ್ಲಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಜೈನ, ಬೌದ್ಧ ಹೀಗೆ ಹಲವು ಧರ್ಮ ಜಾತಿಯ ಜನಾಂಗದವರು ಆಚರಿಸುವ ಹಬ್ಬ ಆಚರಣೆಗಳು ಹಲವು ಬಗೆಗಳಿವೆ. ಈ ಆಚರಣೆಗಳಲ್ಲಿ ವಿವಿಧ ಜನರಲ್ಲಿ ಧಾರ್ಮಿಕ ಸಾಮರಸ್ಯತೆಗಳು ನೆಲೆಯನ್ನ ತಿಳಿಯಬಹುದಾಗಿದೆ. ನಾನಿಲ್ಲಿ ಕೆಲವು ಮಹತ್ವದ ಹಿಂದೂ ಧಾರ್ಮಿಕ ಆಚರಣೆಗಳನ್ನು ವಿಶದೀಕರಿಸುವ ಪ್ರಯತ್ನ ನಮ್ಮದಾಗಬೇಕು. ಭಾರತೀಯ ಹಬ್ಬಗಳ ವಿವರಣೆಯೊಂದಿಗೆ ಅಲ್ಲಲ್ಲಿ ವಿಶ್ಲೇಷಣೆಯ ಪ್ರಯತ್ನ ಆಧುನಿಕ ಜಗತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಮಾನವ ವ್ಯವಹಾರಿಕ ಜೀವನದತ್ತ ಮುಖ ಮಾಡುತ್ತಿದ್ದಾನೆ. ಶಿಕ್ಷಣದೊಂದಿಗೆ ಸಂಸ್ಕಾರದ ಕಲಿಕೆಯನ್ನು ಕೈಬಿಟ್ಟಿದ್ದಾನೆ. ಮಾನವನಾಗುವುದನ್ನ ಮರೆತಿದ್ದಾನೆ. ಮನದ ನೆಮ್ಮದಿ, ನೈತಿಕತೆ, ನಿಸರ್ಗ ಪ್ರೀತಿ, ಭಕ್ತಿಭಾವ, ಮನೋಬಲ, ಸಮಷ್ಟಿ ಪ್ರಜ್ಞೆ ಎಲ್ಲವನ್ನು ಪಡೆಯುವ ಮಹಾಶಕ್ತಿ ನಮ್ಮ ಪೂರ್ವಜರು ಹಾಕಿಕೊಂಡ ಪದ್ಧತಿ, ಹಬ್ಬ ಹರಿದಿನಗಳು ಆಚರಣೆಗಳಲ್ಲಿ ಹುದುಗಿವೆ. ಅವಸಾನದಲ್ಲಿರುವ ನಮ್ಮ ಅಪರೂಪದ ಮಹಾ ಆಸ್ತಿಗಳೆನಿಸಿದ ಈ ಹಬ್ಬಗಳು, ಉತ್ಸವಗಳು ಇವುಗಳನ್ನ ಉಳಿಸಿಕೊಂಡು ಹೋಗುವುದು ಉಚಿತವಾದುದು. ಎಲ್ಲಕ್ಕಿಂತ ಮುಖ್ಯವಾದುದು ಈ ಎಲ್ಲ ಆಚರಣೆಗಳ ಹಿಂದಿನ ವೈಜ್ಞಾನಿಕ, ವೈಚಾರಿಕ, ಧಾರ್ಮಿಕ, ಸಾಮಾಜಿಕ, ನೈತಿಕ ತಿಳುವಳಿಕೆಯನ್ನ ಅರಿಯೋದು ತುರ್ತಿನದಾಗಿದೆ. ಯಾವುದೇ ಆಚರಣೆಯ ಮೊದಲು ಅವುಗಳ ಆಳವನ್ನ ತಿಳಿದು ಅದರ ತಿರುಳನ್ನು ಅಳವಡಿಸಿಕೊಳ್ಳುವುದು ಅಗತ್ಯವಾದುದು. ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯ ಮತ್ತು ಪರಂಪರೆಯ ಹಿಂದಿನ ಆಶಯವನ್ನು ಅರಿಯುವುದು ಅವಶ್ಯವಾದುದು. ಯುವ ಸಮೂಹ ಹಾಗೂ ವಿದ್ಯಾರ್ಥಿಗಳು ನಮ್ಮ ಆದರ್ಶ ಪರಂಪರೆಯನ್ನು ಅರಿತು ಮಾನವೀಯ ಮೌಲ್ಯವನ್ನು, ಸಾತ್ವಿಕ ಗುಣವನ್ನು ಹೊಂದಲು ಪ್ರಯತ್ನಿಸಬೇಕು.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ, ಪ್ರಸ್ತುತಪಡಿಸಿದವರು ಡಾಕ್ಟರ್ ಪಲ್ಲವಿ ಎಸ್ ಕುಸುಗಲ್ ಅವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತೆ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವಾಯ.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 9ನೇ ಅಧ್ಯಾಯದಲ್ಲಿ ಪರಿಶುದ್ಧ ಭಕ್ತಿಯ ಬಗ್ಗೆ ಶ್ರೀಕೃಷ್ಣ ವಿವರಿಸುತ್ತಾರೆ. 9ನೇ ಅಧ್ಯಾಯದ ಕೊನೆಗೆ ಮನ್ಮನಾಭವ ಮದ್ಭಕ್ತು ಮದ್ಯಾಜೀಮಾಂ ನಮಸ್ಕುರು ಅಂತ ಕೃಷ್ಣ ಹೇಳ್ತಾರೆ. ಸೊ ನೀನು ನಿನ್ನ ಮನಸ್ಸನ್ನು ನನ್ನಲ್ಲಿ ತೊಡಗಿಸು, ನನ್ನ ಚಿಂತನೆಯಲ್ಲಿ ನೀನು ನಿನ್ನ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು ಅಂತ ಭಗವಂತ ಹೇಳ್ತಾರೆ. 10ನೇ ಅಧ್ಯಾಯದಲ್ಲಿ ಭಗವಂತನ ಐಶ್ವರ್ಯವನ್ನು, ಭಗವಂತನ ಶ್ರೇಷ್ಠತೆಯನ್ನು ತಿಳಿದುಕೊಂಡ ಮೇಲೆ ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅದಲ್ಲದೆ 9ನೇ ಅಧ್ಯಾಯದ ಮುಖ್ಯ ಒಂದು ಸಾರವೇ ಪರಿಶುದ್ಧ ಭಕ್ತಿ. 10ನೇ ಅಧ್ಯಾಯದಲ್ಲಿ ಭಗವಂತನ ಯೋಗ ಸಿರಿಯನ್ನು, ಐಶ್ವರ್ಯವನ್ನು, ಶ್ರೇಷ್ಠತೆಯನ್ನು ಕೇಳಿದ ಮೇಲೆ ನಮ್ಮ ಭಕ್ತಿ ಮತ್ತು ಪ್ರೀತಿ ಭಗವಂತನಲ್ಲಿ ಇನ್ನಷ್ಟು ಹೆಚ್ಚಾಗುತ್ತೆ. 10ನೇ ಅಧ್ಯಾಯದಲ್ಲಿ ಭಗವಂತನ ಐಶ್ವರ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. ವಿಭೂತಿಯೋಗ ಶ್ರೀ ಭಗವಂತನ ಐಶ್ವರ್ಯ ಅಂತ 10ನೇ ಅಧ್ಯಾಯದ ಹೆಸರು.

0: ಅನುವಾದ: ದೇವೋತ್ತಮ ಪರಮಪುರುಷನು ಹೀಗೆಂದು ಹೇಳಿದನು, ಮಹಾಬಾಹುವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಸೊ ಇಲ್ಲಿ ಶ್ರೀಕೃಷ್ಣ ಅರ್ಜುನನ್ನ ನೀನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ಅಂತ ಹೇಳ್ತಾರೆ. ಕುರುಕ್ಷೇತ್ರ ಯುದ್ಧ ನಡೆಯೋದಕ್ಕಿಂತ ಮುಂಚೆ ಅರ್ಜುನ ಮತ್ತು ದುರ್ಯೋಧನ ಇಬ್ಬರೂ ಹೋಗ್ತಾರೆ ಶ್ರೀಕೃಷ್ಣನ ಬಳಿಗೆ ಸಹಾಯವನ್ನು ಕೋರಿ. ಅರ್ಜುನ ಶ್ರೀಕೃಷ್ಣನ ಪಾದದ ಬುಡದಲ್ಲಿ ಕುಳಿತುಕೊಳ್ಳುತ್ತಾನೆ. ಶ್ರೀಕೃಷ್ಣ ನಿದ್ರೆಯಲ್ಲಿರ್ತಾರೆ. ಅರ್ಜುನನಿಗೆ ಗೊತ್ತಿತ್ತು ಯಾಚಿಸುವನ ಸ್ಥಾನ ಭಗವಂತನ ಪಾದದ ಬುಡದಲ್ಲಿ ಅಂತೇಳಿ. ದುರ್ಯೋಧನ ತಲೆ ಹತ್ರ ಕುಳಿತುಕೊಳ್ತಾನೆ. ನಿದ್ರೆಯಿಂದ ಎದ್ದಿರುವಂತಹ ಶ್ರೀಕೃಷ್ಣ ಅರ್ಜುನನನ್ನು ಮೊದಲು ನೋಡಿ ಅವನಿಗೆ ಮಾತನಾಡಲು ಅವಕಾಶ ಕೊಟ್ಟಾಗ ಅರ್ಜುನ ಹೇಳುತ್ತಾನೆ, ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ನಮಗೆ ನಿನ್ನ ಸಹಾಯ ಬೇಕು ಕೃಷ್ಣ ಅಂತ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾರೆ, ನಾನು ಯುದ್ಧ ಮಾಡುವುದಿಲ್ಲ, ನೀನು ಬೇಕಾದರೆ ನನ್ನ ನಾರಾಯಣಿ ಸೈನ್ಯವನ್ನು ತೆಗೆದುಕೊಳ್ಬಹುದು, ನನ್ನ ನಾರಾಯಣಿ ಸೈನ್ಯ ಇದುವರೆಗೆ ಸೋಲನ್ನೇ ಕಂಡಿಲ್ಲ ಅಂತ. ಅರ್ಜುನ ಹೇಳ್ತಾನೆ, ಕೃಷ್ಣ ನಿನ್ನಿಂದ ಏನೂ ನನಗೆ ಬೇಡ, ನೀನೇ ನನಗೆ ಬೇಕು ಅಂತೇಳಿ. ಬುದ್ಧಿವಂತ ಅರ್ಜುನ, ಗೊತ್ತಿತ್ತು ಅರ್ಜುನನಿಗೆ, ಯತ್ರ ಯೋಗೇಶ್ವರು ಕೃಷ್ಣ ತತ್ರ ಶ್ರೀ ವಿಜಯೋ ಭೂತಿರ್ ಧ್ರುವ ನೀತಿರ್ಮ ತಿರ್ಮಮ, ಎಲ್ಲಿ ಕೃಷ್ಣನಿರ್ತಾರೋ ಅಲ್ಲಿ ವಿಜಯ ಗ್ಯಾರಂಟಿ ಇರುತ್ತೆ ಅಂತೇಳಿ. ಆದರೆ ದುರ್ಯೋಧನ ಅರ್ಜುನನನ್ನು ಮೂರ್ಖ ಅಂತ ತಿಳ್ಕೊಂಡಿರ್ತಾನೆ. ಬಟ್ ಯಾರು ಮೂರ್ಖ ಅನ್ನೋದು ಕೊನೆಗೆ ನಮಗೆ ಗೊತ್ತಾಗುತ್ತೆ. ಸೊ ಅರ್ಜುನ ತನ್ನ ಜೀವನದಲ್ಲಿ ಕೃಷ್ಣನಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟ, ವಿಜಯಿಯಾದ. ಸೊ ಅರ್ಜುನ ಶ್ರೀಕೃಷ್ಣನ ಸ್ನೇಹಿತ ಕೂಡ ಹೌದು, ನನ್ನ ಪ್ರೀತಿಯ ಸ್ನೇಹಿತನಾದದ್ರಿಂದ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ನಾನು ನಿನಗೆ ಇನ್ನೂ ಹೇಳ್ತೇನೆ ಅಂತೇಳಿ. ಸೊ ನಾವು ಭಗವದ್ಗೀತೆಯ ಈ ಜ್ಞಾನ ಹೇಗೆ ಒಂದು ಬೆಳೀತಾ ಬಂತು, ಹೇಗೆ ಅರ್ಜುನನಿಗೆ ಅದು ದೊರೀತಾ ಬಂತು ಅನ್ನೋದನ್ನು ನಾವು ನೋಡಿದ್ದೀವಿ. ಮೊದಲ ಅಧ್ಯಾಯದಿಂದ ಹೇಗೆ ಡೆವಲಪ್ ಆಗ್ತಾ ಬಂತಂತೇಳಿ. ಎರಡನೇ ಅಧ್ಯಾಯದಲ್ಲಿ ಮೊದಲಿಗೆ ಆತ್ಮದ ಜ್ಞಾನವನ್ನು ಭಗವಂತ ಬೋಧಿಸ್ತಾರೆ. ಅದಾದಮೇಲೆ ಕರ್ಮಯೋಗ, ಅದಾದಮೇಲೆ ದಿವ್ಯ ಜ್ಞಾನ, ಅದಾದಮೇಲೆ ಹೀಗೆ ಧ್ಯಾನ ಯೋಗ, ಅಷ್ಟಾಂಗ ಯೋಗ, ಅದಾದಮೇಲೆ ಜ್ಞಾನ ವಿಜ್ಞಾನ ಯೋಗ, ಹೀಗೆ ಬೆಳೀತಾ ಬಂತು. ಸೊ ಅರ್ಜುನ ಈಗ ಭಗವದ್ಗೀತೆಯ ಒಂದು ಅರ್ಧಕ್ಕಿಂತ ಹೆಚ್ಚು ಜ್ಞಾನವನ್ನು ಅರ್ಜುನ ಪಡೆದುಕೊಂಡಿದ್ದಾನೆ. ಸೊ ಭಗವಂತನ ಬಗ್ಗೆ ತಿಳಿದುಕೊಂಡಿದ್ದಾನೆ. ಭಗವಂತನ ಅಂದರೆ ಭಕ್ತಿಯೇ ಪರಮ ಗುರಿ ಅನ್ನೋದು ಅರ್ಜುನನಿಗೆ ಗೊತ್ತಾಗಿದೆ. ಸೊ ಹೀಗೆ ಕೃಷ್ಣನ ಬಗ್ಗೆ ತಿಳಿದು ಅರ್ಜುನ ಈಗ ಕೃಷ್ಣನಿಗೆ ತುಂಬ ಹತ್ತಿರವಾಗಿದ್ದಾನೆ. ಆದ್ದರಿಂದ ಇಲ್ಲಿ ಶ್ರೀಕೃಷ್ಣ ತಾವಾಗಿಯೇ ವಿವರಿಸ್ತಾ ಹೋಗ್ತಾ ಇದ್ದಾರೆ ತಮ್ಮ ಬಗ್ಗೆ. ಈಗ ಉದಾಹರಣೆಗೆ ಏನಂತ ನಾವು ಇದು ಮಾಡ್ಬೋದಂದರೆ, ಈಗ ನಾವು ಮೊದಲ ಬಾರಿಗೆ ಯಾರನ್ನಾದರೂ ಭೇಟಿಯಾದಾಗ ನಮ್ಮ ಸಂಭಾಷಣೆ ಹಾಯ್ ಬಾಯ್ ಅಷ್ಟರಲ್ಲೇ ಇರುತ್ತೆ. ಹೆಚ್ಚು ನಾವೇನು ಮಾತಾಡೋದಿಲ್ಲ. ಅದಾದಮೇಲೆ ಬರ್ತಾ ಬರ್ತಾ ನಮ್ಮ ಮತ್ತು ಅವರ ಒಂದು ಸಂಬಂಧ ಬೆಳೀತಾ ಹೋದ ಹಾಗೆ ಪ್ರತಿದಿನ ನಾವು ಅವರನ್ನು ಭೇಟಿಯಾಗುವಂಥದ್ದು, ಈಗ ಆಫೀಸಲ್ಲಿರಲಿ ಪ್ರತಿದಿನ ಭೇಟಿಯಾಗುವಂಥದ್ದು, ಹೀಗೆ ಆ ಒಂದು ಸ್ನೇಹ ಬೆಳೀತಾ ಹೋದ ಹಾಗೆ ನಾವು ವೈಯಕ್ತಿಕ ವಿಷಯಗಳನ್ನು ಅವರ ಜೊತೆ ಶೇರ್ ಮಾಡೋದಕ್ಕೆ ಪ್ರಾರಂಭಿಸ್ತೀವಿ. ಅವರು ನಮಗೆ ಇನ್ನೂ ಹತ್ತಿರದವರಾದರೆ ಅವರ ಬಗ್ಗೆ ತಿಳಿಯುವ ಕುತೂಹಲ ಇನ್ನೂ ನಮಗೆ ಇರುತ್ತೆ. ಸೊ ಅದೇ ಥರ ಇಲ್ಲಿ ಕೃಷ್ಣ ಮತ್ತು ಅರ್ಜುನನ ನಡುವಿನ ಸ್ನೇಹ ಬೆಳೀತಾ ಇದೆ. ಭಗವದ್ಗೀತೆಯ ಜ್ಞಾನದೊಂದಿಗೆ ಸ್ನೇಹ ಕೂಡ ಇನ್ನಷ್ಟು ಬೆಳೀತಾ ಇದೆ. ಅರ್ಜುನ ಇನ್ನೂ ಹತ್ತಿರವಾಗ್ತಾ ಇದ್ದಾನೆ ಭಗವಂತನಿಗೆ. ಸೊ ಭಗವಂತ ಈಗ ತಮ್ಮ ವೈಯಕ್ತಿಕ ವಿಷಯಗಳನ್ನು ಅರ್ಜುನನಿಗೆ ಇಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಇಲ್ಲಿ ಅರ್ಜುನ ಯಾವುದೇ ಪ್ರಶ್ನೆಯನ್ನು ಕೇಳಲಿಲ್ಲ. ಅರ್ಜುನನ ಪ್ರಶ್ನೆ ಎಂಟನೇ ಅಧ್ಯಾಯದಲ್ಲಿ ಇತ್ತು. ಅದಾದಮೇಲೆ ಒಂಬತ್ತನೇ ಅಧ್ಯಾಯದಲ್ಲಿ 34 ಶ್ಲೋಕಗಳನ್ನು ಶ್ರೀಕೃಷ್ಣನೇ ನುಡಿಯುತ್ತಾರೆ. 10ನೇ ಅಧ್ಯಾಯದಲ್ಲಿ ಹಾಗೆ ಮುಂದುವರಿಸ್ತಾ ಹೇಳ್ತಾರೆ, ನಿನಗೆ ನಾನು ಇನ್ನೂ ಹೇಳ್ತೇನೆ, ಯಾಕೆಂದರೆ ನೀನು ನನ್ನ ಸ್ನೇಹಿತ, ನೀನು ನನ್ನ ಪ್ರೀತಿಯ ಸ್ನೇಹಿತ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಾನ್ ಎನ್ನುವ ಶಬ್ದವನ್ನು ಪರಾಶರ ಮುನಿಗಳು ಹೀಗೆ ವಿವರಿಸಿದ್ದಾರೆ, ಪೂರ್ಣ ಶಕ್ತಿ, ಪೂರ್ಣ ಕೀರ್ತಿ, ಪೂರ್ಣ ಐಶ್ವರ್ಯ, ಸಂಪೂರ್ಣ ಜ್ಞಾನ, ಸಂಪೂರ್ಣ ಸೌಂದರ್ಯ ಮತ್ತು ಸಂಪೂರ್ಣ ವೈರಾಗ್ಯ. ಈ 6 ಸಿರಿಗಳನ್ನು ಪೂರ್ಣವಾಗಿ ಹೊಂದಿರುವವರು ಭಗವಾನ್ ಅಥವಾ ದೇವೋತ್ತಮ ಪರಮ ಪುರುಷ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಾಶ್ರಿಯ ಜ್ಞಾನ ವೈರಾಗ್ಯೋ ಶೈವ ಸನ್ನಂಭಗ ಇತಿಂಗನ ಅಂತೇಳಿ. ಶ್ರೀಕೃಷ್ಣನು ಈ ಭೂಮಿಯ ಮೇಲೆ ಇದ್ದಾಗ ಈ 6 ಸಿರಿಗಳನ್ನು ಮೆರೆದರು. ಆದ್ದರಿಂದ ಪರಾಶರ ಮುನಿಗಳಂತಹ ಶ್ರೇಷ್ಠ ಋಷಿಗಳು ಶ್ರೀಕೃಷ್ಣನನ್ನ ದೇವೋತ್ತಮ ಪರಮ ಪುರುಷ ಅಂತ ಸ್ವೀಕರಿಸಿದ್ದಾರೆ. ಈಗ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ಸಿರಿಗಳು ಮತ್ತು ಕಾರ್ಯ ಇವುಗಳನ್ನು ಕುರಿತು ಹೆಚ್ಚು ರಹಸ್ಯ ಜ್ಞಾನವನ್ನು ಬೋಧಿಸುತ್ತಿದ್ದಾರೆ. ಹಿಂದೆ 7ನೇ ಅಧ್ಯಾಯದಿಂದ ಪ್ರಾರಂಭಿಸಿ ಭಗವಂತ ತನ್ನ ವಿವಿಧ ಶಕ್ತಿಗಳನ್ನು, ಅವು ಹೇಗೆ ಕಾರ್ಯಪ್ರವೃತ್ತವಾಗುತ್ತವೆ ಅನ್ನೋದನ್ನು ವಿವರಿಸಿದ್ದಾರೆ. ಈಗ ಈ ಅಧ್ಯಾಯದಲ್ಲಿ ತನ್ನ ನಿರ್ದಿಷ್ಟ ಸಿರಿಗಳನ್ನು ಅರ್ಜುನನಿಗೆ ವಿವರಿಸ್ತಾ ಇದ್ದಾರೆ. 9ನೇ ಅಧ್ಯಾಯದಲ್ಲಿ ಭಕ್ತಿಯನ್ನು ಸ್ಥಿರವಾದ ನಂಬಿಕೆಯಲ್ಲಿ ನೆಲೆಗೊಳಿಸಲು ತನ್ನ ವಿವಿಧ ಶಕ್ತಿಗಳನ್ನು ಭಗವಂತ ವಿವರಿಸಿದ್ದಾರೆ. ಈ ಅಧ್ಯಾಯದಲ್ಲಿ ಮತ್ತೆ ಅವರು ಅರ್ಜುನನಿಗೆ ತನ್ನ ಅಭಿವ್ಯಕ್ತಿಗಳನ್ನು ವಿವಿಧ ಸಿರಿಗಳನ್ನ ಕುರಿತು ಹೇಳುತ್ತಾರೆ. ಭಗವಂತನ ಬಗ್ಗೆ ಕೇಳಿದಷ್ಟು ಮನುಷ್ಯನು ಭಕ್ತಿ ಸೇವೆಯಲ್ಲಿ ಸ್ಥಿರನಾಗುತ್ತಾನೆ. ಮನುಷ್ಯ ಯಾವಾಗಲೂ ಪ್ರಭುವಿನ ವಿಷಯವನ್ನು ಭಕ್ತರ ಸಹವಾಸದಲ್ಲಿ ಕೇಳಬೇಕು. ಅದು ಅವನ ಭಕ್ತಿ ಸೇವೆಯನ್ನ ಹೆಚ್ಚಿಸುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಇರಲು ನಿಜವಾಗಿ ಕಾತರರಾಗಿರುವ ಭಕ್ತರ ಸಂಘದಲ್ಲಿ ಮಾತ್ರ ಇಂತಹ ಒಂದು ಪ್ರವಚನಗಳು ಸಾಧ್ಯ. ಅರ್ಜುನ ತನಗೆ ತುಂಬಾ ಪ್ರಿಯನಾದವನಾದ್ರಿಂದ ಸೊ ಅವನ ಪ್ರಯೋಜನಕ್ಕಾಗಿ ಇಂತಹ ಒಂದು ಅಂದ್ರೆ ಈ ಬೋಧನೆಯನ್ನ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ಅಧ್ಯಾಯದಲ್ಲಿ ಭಗವಂತ ಎಷ್ಟು ಶ್ರೇಷ್ಠ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. ಗಾಡ್ ಈಸ್ ಗ್ರೇಟ್ ಅಂತ ಎಲ್ರಿಗೂ ಗೊತ್ತು. ಹೌ ಗ್ರೇಟ್ ಈಸ್ ಅವರ್ ಗಾಡ್ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಲ್ವಾ? ಬೇರೆ ಯಾವ ಧರ್ಮ ಗ್ರಂಥಗಳು ನಮಗೆ ಇದರ ಬಗ್ಗೆ ವಿವರಣೆಯನ್ನ ನೀಡಲಾರವು. ಭಗವದ್ಗೀತೆಯಲ್ಲಿ ನಮಗೆ ಸಂಪೂರ್ಣ ಜ್ಞಾನ ಸಿಗುತ್ತೆ ಇದರ ಬಗ್ಗೆ, ಭಗವಂತ ಎಷ್ಟು ಶ್ರೇಷ್ಠ ಅಂತೇಳಿ. ಸೊ ಬೇರೆ ಧರ್ಮ ಗ್ರಂಥಗಳನ್ನೆಲ್ಲ ಅಂದ್ರೆ ಆಯಾಯ ದೇಶ ಕಾಲ ಪಾತ್ರಕ್ಕನುಗುಣವಾಗಿ ಅದನ್ನ ಬೋಧಿಸಲಾಗಿದೆ. ಅವರವರ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ಗೆ ಮಾತ್ರ ಅದನ್ನ ಕೊಡಲಾಗಿದೆ ಅವರವರ ಸಾಮರ್ಥ್ಯಕ್ಕನುಗುಣವಾಗಿ. ಆದ್ರೆ ಭಗವದ್ಗೀತೆ ಹಾಗಲ್ಲ. ಸ್ವತಃ ಭಗವಂತ ಭೂಮಿಯ ಮೇಲೆ ಬಂದು ಬೋಧಿಸಿರುವಂತಹ ಗೀತೆ ಭಗವದ್ಗೀತೆ. ಸೊ ಇದರಲ್ಲಿ ಸಂಪೂರ್ಣ ಜ್ಞಾನ ಇದೆ. ಆ ಸಂಪೂರ್ಣ ಜ್ಞಾನವನ್ನು ವಿಶೇಷವಾಗಿ ಭಾರತೀಯರು ಅದನ್ನು ಅರ್ಥ ಮಾಡಿಕೊಳ್ಳಲು ಶಕ್ತರು. ಅವರಿಗೆ ಆ ಒಂದು ಬುದ್ಧಿವಂತಿಕೆ ಇದೆ ಭಾರತೀಯರಲ್ಲಿ. ಸೊ ಭಾರತೀಯರು ವಿಶ್ವದಲ್ಲೇ ಬುದ್ಧಿವಂತರು ಅನ್ನುವಂಥದ್ದು ಸಾಬೀತಾಗಿದೆ ಅಲ್ವಾ? ಸೊ ಆದ್ದರಿಂದ ಆಧ್ಯಾತ್ಮಿಕ ಜ್ಞಾನವನ್ನು ಈ ಭಗವದ್ಗೀತೆಯ ಈ ದಿವ್ಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಭಾರತೀಯರಲ್ಲಿ ಆ ಒಂದು ಬುದ್ಧಿವಂತಿಕೆ ಇರೋದರಿಂದ ಸೊ ಭಗವಂತ ಬೋಧಿಸಿರುವಂಥ ಈ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಭಾರತೀಯರ ಎಲ್ಲರ ಕರ್ತವ್ಯ. ಸೊ ಭಾರತೀಯರು ಈ ಹಿಂದೆ ಅಂದರೆ ಆಧ್ಯಾತ್ಮಿಕ ಜೀವನವನ್ನೇ ಅವರು ಜೀವಿಸ್ತಾ ಇದ್ರು, ಆಧ್ಯಾತ್ಮಿಕತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು. ಆದರೆ ಹೇಗೆ ಬ್ರಿಟಿಷರ ಆಳ್ವಿಕೆಯಿಂದಾಗಿ ನಮ್ಮ ಆಧ್ಯಾತ್ಮಿಕತೆಯನ್ನು ನಾವು ಮರೆತು ಹೇಗೆ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ಪ್ರಭಾವಿತರಾದವು ನಾವು, ನಮ್ಮತನವನ್ನು ನಾವು ಮರೆತು ನಮ್ಮ ಗುರುಕುಲ ಪದ್ಧತಿ ನಾಶವಾಯಿತು, ನಮ್ಮ ಸಂಸ್ಕಾರವನ್ನು ಮರೆತು ನಮ್ಮ ಸಂಪ್ರದಾಯವನ್ನು ನಾಶ ಮಾಡಲಾಯಿತು, ನಮ್ಮ ಧರ್ಮವನ್ನು ಅಂದರೆ ನಮ್ಮ ನಾವು ಏನು ನಂಬ್ಕೊಂಡು ಬಂದಿದ್ದು ಆ ಆಚರಣೆಯನ್ನು ಮೂಢನಂಬಿಕೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ನಮ್ಮ ಮೇಲೆ ಹೇರಲಾಯಿತು. ನಮ್ಮ ಧರ್ಮ ಗ್ರಂಥಗಳನ್ನು ಮೈಥಾಲಜಿ ಅನ್ನುವಂಥ ಹೆಸರಿನಲ್ಲಿ ಕರೆಯುವಂಥ ಪ್ರಯತ್ನ ನಡೆಯಿತು. ಅದಾದಮೇಲೆ ನಮ್ಮ ಎಲ್ಲ ರೀತಿಯ ಅಂದರೆ ನಮ್ಮ ಆಧ್ಯಾತ್ಮಿಕತೆಯನ್ನೇ ಮುರಿಯಲಾಯಿತು. ಆದ್ದರಿಂದ ನಾವು ಈಗ ನಮ್ಮತನವನ್ನೇ ಮರೆತಿದ್ವಿ, ಭಗವದ್ಗೀತೆಯ ಮಹತ್ವವನ್ನೇ ನಾವು ಮರೆತು ಬಿಟ್ಟಿದ್ದೀವಿ. ಎಲ್ಲಿಯವರೆಗೆ ನಾವು ನಮ್ಮ ಆಧ್ಯಾತ್ಮಿಕತೆಯನ್ನು ಮತ್ತೆ ಮರಳಿ ತರುವುದಿಲ್ವೋ ಅಲ್ಲಿಯವರೆಗೆ ಮತ್ತೆ ನಮ್ಮ ಅಂದರೆ ಕೃಷಿ ಗೋರಕ್ಷಣೆಯ ಮಹತ್ವವನ್ನು ನಾವು ತಿಳಿದುಕೊಳ್ಳೋದಿಲ್ವೋ, ಭಗವದ್ಗೀತೆಯ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳೋದಿಲ್ವೋ ಅಲ್ಲಿಯವರೆಗೆ ಮತ್ತೆ ನಮ್ಮ ಸಂಪೂರ್ಣ ಉದ್ಧಾರ ಸಾಧ್ಯವಿಲ್ಲ ಅಂತ ಹೇಳಲಾಗುತ್ತೆ. ಯಾಕೆಂದರೆ ನಮ್ಮತನವನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ನಿಜವಾದ ಸಂತೋಷ ಸುಖ ಅನ್ನುವಂಥದ್ದು ಆಧ್ಯಾತ್ಮಿಕತೆಯಲ್ಲಿದೆ. ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ಸಂತೋಷದಿಂದ ಬದುಕ್ತಾ ಇದ್ರು. ಯಾಕೆಂದರೆ ಎಲ್ಲೆಲ್ಲೂ ದೇವರನ್ನು ಕಾಣ್ತಾ ಇದ್ರು, ಆಧ್ಯಾತ್ಮಿಕ ಜೀವನವನ್ನು ಅವರು ನಡೆಸ್ತಾ ಇದ್ರು. ಅವರ ಶ್ರೀಮಂತಿಕೆ ಕೇವಲ ಅಂದರೆ ಈ ದುಡ್ಡು ಚಿನ್ನದಲ್ಲಿ ಎಲ್ಲ, ಹೃದಯ ಶ್ರೀಮಂತಿಕೆ ಕೂಡ ಇತ್ತು. ಸಂತೋಷ ಅನ್ನುವಂಥದ್ದನ್ನು ಅವರು ಈ ವಸ್ತುಗಳಲ್ಲಿ ಕಾಣ್ತಾ ಇರಲಿಲ್ಲ, ತಮ್ಮ ಒಳಗಡೆ ಇರುವಂಥ ಸಂತೋಷ ಅನ್ನುವಂಥದ್ದನ್ನು ಅವರು ಅಂದರೆ ತಿಳ್ಕೊಂಡಿದ್ರು. ಹೇಗೆ ಒಂದು ಭಗವಂತನ ಜೊತೆ ಕನೆಕ್ಟ್ ಆಗೋದ್ರಲ್ಲೇ ನಮ್ಮ ನಿಜವಾದ ಸಂತೋಷ ಇದೆ ಅಂತೇಳಿ. ಸೊ ಈಗ ಇದನ್ನು ಮರೆತಿರುವುದೇ ನಮ್ಮ ಸಮಾಜದಲ್ಲಿ ಒಂದು ಶಾಂತಿ, ಒಂದು ನೆಮ್ಮದಿ ಇದೆಲ್ಲ ಕದಡೋದಕ್ಕೆ ಕಾರಣವಾಗಿದೆ. ಮತ್ತೆ ನಾವು ನಮ್ಮ ಆಧ್ಯಾತ್ಮಿಕತೆಯನ್ನು ಮರಳಿ ತಂದಾಗ ಖಂಡಿತವಾಗ್ಲೂ ನಾವು ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ಬೋದು. ಅದಕ್ಕೋಸ್ಕರ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಪ್ರತಿಯೊಬ್ಬರ ಒಂದು ಆದ್ಯ ಕರ್ತವ್ಯವಾಗಿದೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ಯುವಧ್ವನಿ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೊಂಕಿ ಭಾರತ್ ಹಳೆಯ ಹಿಂದಿ

0: ವಿಷಯ ತಜ್ಞರು ಡಾಕ್ಟರ್ ಅಶೋಕ್ ಪಾಟೀಲ್.
1: ಆಯುರ್ವೇದದಲ್ಲಿ ಲವಣಗಳು ಅಂದರೆ ಇದು ಸಾಲ್ಟ್ಸ್ ಅಂತ ಹೇಳ್ತೀವಿ ನಾವು, ಖನಿಜಾಂಶಗಳಲ್ಲಿ ಬರ್ತದೆ. ಇವುಗಳಲ್ಲಿ ಕೂಡ ವಿವಿಧ ಲವಣಗಳನ್ನು ಹೇಳ್ತಾರೆ, ಸಮುದ್ರ ಲವಣ, ಸೈಂಧವ ಲವಣ, ವಿಡ್ ರೋಮಕ ಲವಣ ಈ ಥರ. ಆದರೆ ಇವೆಲ್ಲ ಲವಣಗಳಿಗಿಂತ ಸೈಂಧವ ಲವಣವನ್ನು ನಾವು ದಿನನಿತ್ಯ ಆಹಾರದಲ್ಲಿ ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಉಪಯೋಗಿಸ್ತಾ ಮಾಡ್ತಿರೋದು ಸೋಡಿಯಂ ಕ್ಲೋರೈಡ್ NaCl. ಮಾರುಕಟ್ಟೆಯಲ್ಲಿ ನಾವು ತರ್ತಾ ಇರತಕ್ಕಂಥದ್ದು ಕೇವಲ ಸೋಡಿಯಂ ಮತ್ತು ಕ್ಲೋರೈಡ್ ಅಂಶಗಳನ್ನು ಮಾತ್ರ ಹೊಂದಿರುತ್ತದೆ. ಆದರೆ ಸೈಂಧವ ಲವಣದಲ್ಲಿ ಈ ಎಲ್ಲ ಉಳಿದ ಖನಿಜಾಂಶಗಳು ಕೂಡ ಇದರಲ್ಲಿದೆ. ಅದರಲ್ಲಿ ಸೋಡಿಯಂ ಮತ್ತು ಕ್ಲೋರೈಡ್ ಅಲ್ಲದೇ ಕ್ರೋಮಿಯಂ, ಬೇರಿಯಂ, ಸಲ್ಫರ್, ಕಾಪರ್, ಐರನ್, ಮ್ಯಾಂಗನೀಸ್, ಸಿಲ್ವರ್, ಜಿಂಕ್ ಇವುಗಳು ಕೂಡ ಅತ್ಯಂತ ಸಣ್ಣ ಪ್ರಮಾಣದಲ್ಲಿ ಸೈಂಧವ ಲವಣದಲ್ಲಿ ಹೊಂದಿರುತ್ತವೆ. ಮತ್ತು ಎಲ್ಲ ನಾ ಹೇಳಿರ್ತಕ್ಕಂಥ ಎಲ್ಲ ಖನಿಜಾಂಶಗಳು ಕೂಡ ದೇಹಕ್ಕೆ ಅತಿ ಮುಖ್ಯ. ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡುವಲ್ಲಿ ಈ ಖನಿಜಾಂಶಗಳ ಪಾತ್ರ ಅತ್ಯಂತ ಹೆಚ್ಚಿನದು. ಆದ್ದರಿಂದ ನಾವು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಸಾಮಾನ್ಯ ಲವಣಕ್ಕೆ ಬದಲು ಸೈಂಧವ ಲವಣ ಜನಸಾಮಾನ್ಯರಲ್ಲಿ ಸೈಂಧ್ರ ಲವಣ ಅಂತಲೇ ಹೇಳ್ತಾರೆ. ಈ ಸೈಂಧವ ಲವಣವನ್ನು ಶುದ್ಧೀಕರಿಸಿ ಅದನ್ನು ಪೌಡರ್ ಮಾಡಿಟ್ಟುಕೊಂಡು ಅದನ್ನು ಉಪಯೋಗ ಮಾಡೋದು ತುಂಬ ಸೂಕ್ತ ಅಂತ ಹೇಳಬಯಸ್ತೀನಿ. ಇನ್ನೊಂದು ಉಪ್ಪಿನ ಬಗ್ಗೆ ವಿಶೇಷ ಅಂದರೆ, ಉಪ್ಪು ತಿಂದರೆ ಸಾಮಾನ್ಯರಲ್ಲಿ ನಂಬಿಕೆ ಏನಿರ್ತದೆ, ರಕ್ತದೊತ್ತಡ ಹೆಚ್ಚಾಗ್ತದೆ ಅಂತೇಳಿ. ಸಾಮಾನ್ಯ ಉಪ್ಪು ತಿಂದರೆ, ಸೋಡಿಯಂ ಕ್ಲೋರೈಡ್ ತಿಂದಾಗ ಇದರ ರಕ್ತದೊತ್ತಡ ಹೆಚ್ಚುವಲ್ಲಿ ಪಾತ್ರವನ್ನಂತೂ ವಹಿಸ್ತದೆ ಅದು. ಆದರೆ ಸೈಂಧವ ಲವಣದಲ್ಲಿ ಸೋಡಿಯಂ ಮತ್ತು ಕ್ಲೋರೈಡ್ ಜೊತೆಗೆ ಪೊಟಾಷಿಯಂ ಅಂಶ ಇರ್ತದೆ. ಈ ಪೊಟಾಷಿಯಂ ಅಂಶ ಈ ರಕ್ತದೊತ್ತಡವನ್ನು ಹೆಚ್ಚು ಮಾಡೋದನ್ನು ನಿಯಂತ್ರಣ ಮಾಡೋಕ್ಕೆ ಸಹಾಯ ಮಾಡುತ್ತದೆ. ಆದ್ದರಿಂದ ಸಾಮಾನ್ಯ ಉಪ್ಪನ್ನು ತಿನ್ನದೇನೆ ಸೈಂಧವ ಲವಣವನ್ನು ನಾವು ನೈಸರ್ಗಿಕವಾಗಿ ಕೊಟ್ಟಿರತಕ್ಕಂಥ ಈ ಸೈಂಧವ ಲವಣವನ್ನು ಊಟದಲ್ಲಿ ನಾವು ಯೋಜನೆ ಮಾಡಿಕೊಳ್ಳೋದು ತುಂಬ ಸೂಕ್ತ ಅಂತ ಹೇಳಬಯಸ್ತೀನಿ. ಸೈಂಧವ ಲವಣ ಅಂತಲೇ ಹೇಳಿದ್ರೇ ಕೊಡ್ತಾರೆ, ಸೈಂಧ್ರ ಲವಣ ಅಂತಲೂ ಜನಭಾಷೆಯಲ್ಲಿ ಸೈಂಧ್ರ ಲವಣ ಅಂತ ಹೇಳ್ತಾರೆ. ಆದರೆ ಮಾರುಕಟ್ಟೆಯಲ್ಲಿ ಸಿಗತಕ್ಕಂಥ ಹಳ್ಳುಪ್ಪು ಬೇರೆ, ಇದು ಸೈಂಧವ ಲವಣ. ಸ್ವಲ್ಪ ಕಂದು ಬಣ್ಣದ್ದು, ಕಂದು ಮಿಶ್ರಿತ ಕೆಂಪು ಬಣ್ಣದ್ದು ಇರ್ತದೆ. ಆದರೆ ಹಳ್ಳುಪ್ಪು ಅದು ನಿಸರ್ಗದತ್ತವಾದ ಉಪ್ಪೇ, ಆದರೆ ಅದು ಬಿಳಿ ಶುದ್ಧೀಕರಿಸಿದ ಉಪ್ಪಾಗಿರ್ತದೆ. ಸೈಂಧವ ಲವಣವನ್ನು ಕೂಡ ಮಾರುಕಟ್ಟೆಯಲ್ಲಿ ಸಿಗ್ತದೆ.
2: India's first multi-speciality Ayurvedic hospital now in Shahpur, Belgavi. An NABH-recognized Ayurvedic hospital with the facilities of Suvarna Bindu Prashna, Srushti Santana Utpatti Kendra, Priyambu, Skin and Hair Care, Ayur Cardiology, Abhaya, Cancer Care, Eye Care, ENT, Oral Care, Panchkarma, Diet and Lifestyle Modification, Weight Management and Beauty Enhancement Treatments. For your entire healthy lifestyle, visit the Ayur World, KLE Hospital and Research Center, Shahpur, Belgavi. Phone 0831 2486

0: माँ बनने में हो रही है देर, इंतजार है खुशखबरी का। देयर इज वन नेम यू कैन ट्रस्ट, केली फर्टिलिटी सेंटर, विद साइंस, सोल एंड सेंसिटिविटी। जिंदगी को दो नई शुरुआत केली IVF के साथ। आज ही विजिट करें केली फर्टिलिटी सेंटर, OPD नंबर 97, शरावती सेकेंड फ्लोर, केलीज डॉक्टर प्रभाकर कोरे हॉस्पिटल एंड MRC बेगावी। फोन नंबर 08312551530 एंड 247377 एक्सटेंशन 1530।
1: KLE Pharmacy College Umbalgavi 2026 27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: ಹಿನ್ನೆಲೆ ನಮಗೆ ಈ ಬಯಲುಸೀಮೆಯ ಬಿಸಿಲು ನಮ್ಮನ್ನ ಪ್ರೇರಣೆ ಮಾಡ್ತು ಏನನ್ನಾದರೂ ಮಾಡ್ರಿ ಅಂತ. ಈ ನಾಡಿನ ಅನೇಕ ಕಥೆಗಳು ನಮ್ಮನ್ನ ಆಸಕ್ತಿಗೆ ತಂದುವು. ಯಾಕಂದ್ರೆ ಈ ಭಾಗದ ಕಥೆಗಳನ್ನ ಹೇಳಬೇಕಾದಂತಹ ಜವಾಬ್ದಾರಿ ಇಲ್ಲಿಯ ಜನರ ಮೇಲಿದೆ. ಹೇಗೆ ವೇಣು ಧ್ವನಿ ಮೇಲೆ ಒಂದು ಜವಾಬ್ದಾರಿ ಇದೆಯಲ್ಲ, ಈ ಭಾಗದ ಕಲಾವಿದರನ್ನ, ಈ ಭಾಗದ ಸಂಗೀತವನ್ನ, ಈ ಭಾಗದ ವೈದ್ಯಕೀಯ ಕ್ಷೇತ್ರವನ್ನ, ಈ ಭಾಗದ ಅನೇಕ ಕ್ಷೇತ್ರಗಳಲ್ಲಿ ಪಳಗಿದಂತಹ ಜನರನ್ನ ವೇದಿಕೆಯ ಮುಂಭಾಗ ತರುವಂತಹ ಒಂದು ಕಾರ್ಯವನ್ನ ವೇಣು ಧ್ವನಿ ಏನ್ ಮಾಡ್ತಿದೆಯಲ್ಲ, ಹಾಗೆ ಇಲ್ಲಿರುವಂತಹ ಕಲೆಗಳನ್ನ, ಇಲ್ಲಿರುವಂತಹ ಕಥೆಗಳನ್ನ ನಾವು ಸಿನಿಮಾ ಮಾಡುವ ನಿಟ್ಟಿನಲ್ಲಿ ನಮ್ಮನ್ನ ಆ ಕಥೆಗಳು ಕೂಡ ನಮ್ಮನ್ನ ಪ್ರೇರಣೆಗೊಳಿಸಿದ್ವು, ಆಸಕ್ತಿಯನ್ನು ಗೊಳಿಸಿದ್ವು ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ.
1: ತಾವು ಮಾತನಾಡುವಾಗ ತಮ್ಮ ಉತ್ತರದಲ್ಲಿ ಬಹಳ ಉತ್ತಮವಾದ ಪದಗಳನ್ನು ಬಳಸ್ತೀರಾ. ನೀವು ಬರೀ ನಿರ್ದೇಶಕರ ಅಷ್ಟೇ ಅಲ್ಲ, ಡೈರೆಕ್ಟರ್ ಅಷ್ಟೇ ಅಲ್ಲ, ಲಿರಿಸಿಸ್ಟ್ ಕೂಡ. ಒಬ್ಬ ಲಿರಿಸಿಸ್ಟ್ ತಮ್ಮ ಜೀವನದಲ್ಲಿ ಕವಿಯಾಗಿ ಇರ್ತಾರೆ ಅಂತ ಕೇಳ್ಪಟ್ಟೆ. ಈಗ ಲಿರಿಸಿಸ್ಟ್ ಆಗ್ಲಿಕ್ಕೆ ಯಾರು ಮೋಟಿವೇಶನ್? ನೀವು ನಿಮ್ಮ ಡೈರೆಕ್ಟರ್ ಜರ್ನಿನಲ್ಲಿ ಬಹಳ ಉತ್ತಮ, ಸತ್ಯಜಿತ್ ರೇ ಆಗಿರಲಿ, ಯೋಗರಾಜ್ ಭಟ್ರ ಆಗಿರಲಿ, ಚಾರ್ಲಿ ಚಾಪ್ಲಿನ್ ಅಲ್ಲಿಂದ ಹಿಡಿದು ಹೇಳಿದ್ರಿ, ಲಿರಿಸಿಸ್ಟ್ ಬಗ್ಗೆ ಸ್ವಲ್ಪ ತಿಳಿಸಿ ಆ ಜರ್ನಿ ಬಗ್ಗೆ.
0: ಲಿರಿಸಿಸ್ಟ್ ಸಾಹಿತಿ ಅಥವಾ ಬರವಣಿಗೆ ಅನ್ನೋದು ಏನಿದೆಯಲ್ಲ, ಅದು ಅದೇ ಸಿನಿಮಾದ ಮೊದಲನೇ ಕೆಲಸ. ಬರವಣಿಗೆನೆ ಸಿನಿಮಾದ ಮೊದಲನೇ ಕೆಲಸ, ನಂತರ ಬರೋದೆಲ್ಲ ಅದಕ್ಕೆ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಹೀಗಾಗಿ ಸಾಹಿತ್ಯ ಅಂದರೆ ನಮಗೆ ಈ ಭಾಗದ ಜನರಿಗೆ ಸಾಹಿತ್ಯ ಬರವಣಿಗೆ ಅಂತಂದರೆ ನಮ್ಗೆ ಎಲ್ಲರಿಗೂ ಇಷ್ಟ ಆಗೋದಂತಂದ್ರೆ ಬೇಂದ್ರೆ. ಬೇಂದ್ರೆ ಬಹಳ ದೊಡ್ಡ ಯೂನಿವರ್ಸಿಟಿ ನಮ್ಮೆಲ್ಲರಿಗೂ. ಅದೇ ರೀತಿಯಾಗಿ ನಾವು ಹೆಂಗೆ ಧಾರವಾಡನ ಅಲ್ಲಿಂದ ಎಲ್ಲೇ ಕಲ್ಲು ಹೋಗಿದ್ರು ಕೂಡ ಒಬ್ಬರು ಕವಿಗಳ ಮನೆ ಮೇಲೆ ಕಲ್ಲು ಬೀಳುತ್ತೆ ಅನ್ನುವಂಥ ಒಂದು ಮಾತಿದೆ. ಸೊ ಹಾಗೆ ಇಲ್ಲಿಯ ಭಾಗದ ಒಂದು ಚಟುವಟಿಕೆಗಳು ನಮ್ಮನ್ನು ಬರೀಲಿಕ್ಕೆ ಪ್ರೇರಣೆ ಕೊಟ್ಟು, ಆನಂತರ ಬಹಳ ಮಜಾ ಇದೆ ನಮ್ಮದು. ಹೆಚ್ಚು ಕಡಿಮೆ ಈ ಭಾಗವನ್ನು ನಾವು ನೋಡಿದರೆ ಬಹಳ ದೊಡ್ಡದಂಥ ಹೆಸರುಗಳು ಬಸವಣ್ಣನ ಕಾಲದಿಂದ ಹಿಡ್ಕೊಂಡ್ರೂ ಕೂಡ ನಾವು ವಚನ ಸಾಹಿತ್ಯ ಇಲ್ಲೇ ಸೃಷ್ಟಿಯಾಯಿತು. ಸೊ ಹೀಗಾಗಿ ಅವೆಲ್ಲವೂ ಕೂಡ ಇವತ್ತಿನ ಜನರ ಮೇಲೆ ಪ್ರಭಾವವನ್ನು ಬೀರ್ತಿದ್ದಾವೆ. ಸರಿಯಾಗಿ ಓದ್ಕೊಂಡು ಆ ಸರಿಯಾಗಿ ಅದನ್ನು ತಿಳ್ಕೊಳ್ಳುವಂಥ ಆಸಕ್ತಿ ಇರುವಂಥ ಜನರ ಮೇಲೆ ನಾನು ಒಂದು 2 ಸಾಲ ಬರೀಬಹುದು ಅನ್ನುವಂತಹ ಒಂದು ಕೆಲಸವನ್ನ ಅಥವಾ ಪ್ರೇರಣೆಯನ್ನು ಈ ಭಾಗ ಮೊದಲಿಂದನೂ ಕೊಡ್ತಾ ಇದೆ, ಈಗೂ ಕೊಡ್ತಾ ಇದೆ. ಹೀಗಾಗಿ ಆ ಸಾಲಿನಲ್ಲಿ ಏನೋ ಸ್ವಲ್ಪ ಬರೆಯೋಣ ಅಥವಾ ಏನನ್ನಾದರೂ ಹೊಸದನ್ನು ಬರೆಯುವ ಪ್ರಯತ್ನವನ್ನು ಮಾಡೋಣ ಅಂತ ಅಂದಾಗ ನಮಗನಿಸಿತ್ತು ಇಲ್ಲಿಯ ಸ್ಥಳೀಯ ವಿಚಾರಗಳನ್ನು ಇಟ್ಕೊಂಡು ಬರೀಬಹುದು ಅಂತ. ಅದಕ್ಕೆ ಹೊಸ ಕಲ್ಪನೆ, ಈ ಹಾಡಲ್ಲಿ ನಡೆಯೋ ಧ್ವನಿ ಹಾಡು 15ನೇ ತಾರೀಕು ರಿಲೀಸ್ ಆಗ್ತದೆ. ಸೊ ಆ ಹಾಡಿನಲ್ಲಿ ಒಂದಷ್ಟು ಹೊಸ ಹೊಸ ಇಲ್ಲಿಯ ಹೊಸ ಅಂತದ್ದಲ್ಲ ನಮ್ಮ ಆಡು ಭಾಷೆ. ಉದಾಹರಣೆಗೆ ನಾವು ನಮ್ಮ ಹಾಡಿನಲ್ಲಿ ಬರುತ್ತೆ, ಒಂದು ಲೈನ್ ಬರುತ್ತೆ, ಲುಕ್ಸಾನು ಆಗದ ಕನಸೊಂದು ಕಾಣಲೆ ಅಂತ. ಈ ಲುಕ್ಸಾನು ಅನ್ನೋ ಪದ ಇದೆಯಲ್ಲ, ಇದು ನಾವು ಜಾಸ್ತಿ ಬಳಸುವಂಥ ಪದ. ಸೊ ಈ ಪದನ ನಾವು ಇದು ಪರ್ಟಿಕ್ಯುಲರ್ ಈ ಪದ ಒಂದನ್ನು ಅಷ್ಟೇ ನೋಡೋದಾದರೆ ಇದು ಹೆಂಗೆ ಸಾಹಿತ್ಯಕ್ಕೆ ಬಂತು ಅನ್ನೋದು, ಈ ನಮ್ಮ ಹಾಡಿನಲ್ಲಿ ಹೆಂಗೆ ಆ ಲುಕ್ಸಾನು ಅನ್ನೋ ಪದ ಬಂತು ಅಂತ. ಯಾಕಂದರೆ ನಾನು 2ನೇ ಚರಣ ಬರಿಬೇಕಾದ್ರೆ, ಮೊದಲೇ ಪಲ್ಲವಿ ಆಯಿತು, 1ನೇ ಚರಣ ಆಯಿತು, 2ನೇ ಚರಣ ಬರೀಬೇಕಾದ್ರೆ ನಾನು ಸ್ವಲ್ಪ ಟೈಮ್ ತೊಗೊಂಡೆ. ಸೊ ಅದನ್ನ ಹೆಂಗೆ ಸ್ಟಾರ್ಟ್ ಮಾಡೋಣ ಅಂತಂದಾಗ ಸಾಹಿತ್ಯದ ಬಗ್ಗೆ ಕೇಳ್ತಿದ್ರೆ ಅನ್ನೋ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಒಂದ್ಸರಿ ನಾನು ಕನ್ನಡ ಭವನದಲ್ಲಿ ಕೂತಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಏನ್ಗಿ ಬಾಳಪ್ಪ ಅವರ ಮಗ ಅವರು ಸುಭಾಷ್ ಏನ್ಗಿ ಅವರು ಮಾತಾಡ್ತಾ ಇದ್ರು. ಅಲ್ಲಿ ಮಾತಾಡ್ತಾ ಅವ್ರ ತಂದೆಯವ್ರ ಕಥೆಯನ್ನು ಹೇಳ್ತಾ ಇದ್ರು. ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ನಾವು ನಾಟಕ ಕಂಪನಿಗಳನ್ನ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ನಮ್ಮ ತಂದೆಯವ್ರಿಗೆ ಬಹಳಷ್ಟು ಲುಕ್ಸಾನ್ ಆಗ್ತಿತ್ತು ಅನ್ನುವಂತ ಹೇಳಿದ್ರು. ನಂಗೆ ಮಜಾ ಅನಿಸ್ತು, ಲುಕ್ಸಾನು ಪದ ಅನ್ನೋ ಮಜಾ ಅಂತ. ಅಂದ್ರೆ ಹೆಕ್ಕೋ ಕೆಲಸ ಇಲ್ಲಿ, ಯಾರು ಹುಟ್ಟಿಸೋ ಕೆಲಸ ಇಲ್ಲ, ಬರೀ ನಾವು ಚೆನ್ನಾಗಿ ಆಯ್ಕೆ ಮಾಡ್ಕೋಬೇಕಂತ. ಅಲ್ಲಿ ಅವ್ರು ಕೊಟ್ಟಂತ ಪದ ಅದು ಆ ಸಂದರ್ಭದಲ್ಲಿ ಲುಕ್ಸಾನು ಅನ್ನುವಂತ ಪದ. ಆ ಪದನ ನಾವು ಸಾಹಿತ್ಯಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಅಂದರೆ ನಮ್ಮ ಸುತ್ತಮುತ್ತ ಅವಲೋಕನ ಮಾಡಿ. ನಿಮ್ಗೆ ಇದರಲ್ಲಿ ಜಯಂತ್ ಕಾಯ್ಕಿನಿ ಅವ್ರದ್ದು ಒಂದು ಭಾಳ ಚೆನ್ನಾದ ಇನ್ಸಿಡೆಂಟ್ ಹೇಳಿದ್ದಾರೆ ಅವರು. ಅವ್ರಿಗೊಂದು ಆಸೆ ಇತ್ತು. ಏನು ಆಸೆ ಇತ್ತು ಅಂದರೆ ಏನೇನಾದರೂ ದೊಡ್ಡದು ಬರಿಬೇಕು ಅಂತ. ಅವರು ಅವ್ರ ಗುರುಗಳು ಯಶವಂತ್ ಚಿತ್ತಾಲ್ರು, ಅವ್ರಿಗೆಲ್ಲ ಅವ್ರು ಬರೆದ ಕವಿತೆಗಳನ್ನು ಬರೆದು ಕಳಿಸ್ತಿದ್ರು. ಅವ್ರಿಗೆ ಅವಾರ್ಡ್ ತೊಗೋಬೇಕಂತ ಆ ವಯಸ್ಸಿನಲ್ಲಿ, 20ನೇ ವಯಸ್ಸು ಈ ವಯಸ್ಸಿನಲ್ಲಿ. ಅವಾಗ ಎಷ್ಟಂತಂದ ದೊಡ್ಡ ಮೊದಲನೇ ಮಹಾಯುದ್ಧ, 2ನೇ ಮಹಾಯುದ್ಧ ಎಲ್ಲದರ ಬಗ್ಗೆ ಅವ್ರು ಬರೆದು ಕಳಿಸ್ತಿದ್ರು. ಬಟ್ ಯಾವ ಕವಿತೆನೋ ಅವ್ರು ಸೆಲೆಕ್ಟ್ ಆಗ್ತಿರಲಿಲ್ಲ. ಒಂದ್ಸರಿ ಅವ್ರಿಗೆ ಏನಾಯಿತು ಅಂತಂದರೆ, ಯಾಕೆ ನಾನು ಮನೆ ಹಿತ್ತಲಲ್ಲಿ ಒಂದು ಬಸಳೆ ಸೊಪ್ಪು ಅಂತ ಬರುತ್ತೆ ಗೊತ್ತಾ ನಿಮಗೆ, ಬಸಳೆ ಸೊಪ್ಪು, ಆ ಬಸಳೆ ಸೊಪ್ಪು ಮೇಲೆ ಅವರು ಕವಿತೆಯನ್ನು ಬರೀತಾರೆ. ಅದಕ್ಕೆ ಅವಾರ್ಡ್ ಬಂದ್ಬಿಡುತ್ತೆ. ಆವಾಗ ಗೊತ್ತಿಲ್ಲ ನಂಗೆ, ಯಶವಂತ್ ಚಿತ್ತಾಲ್ರು ಇರ್ಬೋದು ಅಥವಾ ಬೇರೆ ಯಾರು, ಅವರು ಅವರನ್ನು ಕರೆಸಿ ಹೇಳ್ತಾರಂತೆ, ನೋಡಪ್ಪ ನಿನಗೆ ಈ ಬಸಳೆ ಸೊಪ್ಪು ಅನ್ನುವಂಥ ಕವಿತೆ ಮೇಲೆ ನಿನಗೆ ಪ್ರಶಸ್ತಿ ಬಂದಿದೆ ಅಂತಂದ್ರೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲ ನಾನು ಎಂತೆಂಥದ್ರ ಮೇಲೆ ಕವಿತೆ ಬರೆದಿದ್ದೀನಿ, ನಮ್ಮ ಮನೆ ಹಿತ್ತಲಲ್ಲಿ ನಮ್ಮ ಸ್ನಾನ ಮಾಡಿದ ನೀರನ್ನು ಉಂಡು ಬೆಳೆಯುವಂಥ ಒಂದು ಬಸಳೆ ಸೊಪ್ಪಿನ ಮೇಲೆ ನನಗೆ ಪ್ರಶಸ್ತಿ ಬಂತಲ್ಲ ಅಂತ ಅವಾಗ ಅವ್ರಿಗೆ ಗೊತ್ತಾಯಿತು. ಸೊ ನಮ್ಮ ಸುತ್ತಮುತ್ತ ಇರುವಂತಹ ವಿಚಾರಗಳನ್ನು ಇಟ್ಕೊಂಡು ನಾವು ಬರೆದ್ರೆ ಅದು ಸಾಹಿತ್ಯ ಜನರಿಗೆ ತಟ್ಟುತ್ತೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ನಿಜಕ್ಕೂ ಕೂಡ ಅವ್ರು ನಮಗೆಲ್ಲ ಇಂಥವೇ ಒಂದು ಗೋಡಂಬಿ ದ್ರಾಕ್ಷಿ ಅಂತ ನಾನು ಭಾವಿಸ್ತೀನಿ. ಸೊ ಇವೇ ಸ್ಫೂರ್ತಿ ಸಾಹಿತ್ಯಕ್ಕೆ ಬರವಣಿಗೆಗೆ.
1: ತಾವು ತಮ್ಮ ವಿವರವಾದ ಉತ್ತರದ ಮುಖಾಂತರ ಒಂದು ಪ್ರೂಫ್ ಕೊಡ್ತಾ ಇದ್ದೀರಾ ಕಿ ಯು ಆರ್ ಅ ಫ್ಯಾಬುಲಸ್ ಲಿರಿಸಿಸ್ಟ್ ಅಂತ. ಅಂಡ್ ಬಸಳೆ ಸೊಪ್ಪು

0: ಬಗ್ಗೆ ಗೊತ್ತು, ತಾಯಿ ಮಾಡ್ತಾಳಾದ್ರೆ ನಾನು ತಿನ್ನೋದಿಲ್ಲ ಅಷ್ಟೇ. ಅಂತ ಸಂದರ್ಭದಲ್ಲಿ ನಟಿ ಆದ ನಮ್ಮ ನಡೆಯುವ ದೋಣಿ ಚಿತ್ರದ ನಟಿಯಾದ ಸನ್ನಿಧಿ ಶೆಟ್ಟಿ ಅವರಿಗೆ ಪ್ರಶ್ನೆ ಇದೆ. ವಾಟ್ ಮೋಟಿವೇಟೆಡ್ ಯು, ನಿಮ್ಮ ಪ್ರೇರಣೆ ಯಾರು, ಕಲಾಕ್ಷೇತ್ರದಲ್ಲಿ ತಮ್ಮ ಆಸಕ್ತಿ ಯಾವಾಗಿಂದ ಪ್ರಾರಂಭವಾಯಿತು ಅದ್ರ ಬಗ್ಗೆ?
1: ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಚೈಲ್ಡ್ಹುಡ್ ಇಂದ್ರೂ ಸಿಂಗಿಂಗ್, ಡಾನ್ಸಿಂಗ್, ಆಕ್ಟಿಂಗ್ ಅದೆಲ್ಲ ಇಷ್ಟ ಇತ್ತು. ಬಟ್ ವೇಟಿಂಗ್ ಫಾರ್ ಅನ್ ಅಪರ್ಚುನಿಟಿ, ಸೊ ಕರೆಕ್ಟ್ ಟೈಮಿಗೆ ನನಗೆ ರಘು ಸರ್ ಭೇಟಿ ಆದ್ರು, ದೆನ್ ಆಮೇಲೆ ಅಂದ್ರೆ ಈ ತರ ಆಡಿಷನ್ ತಗೊಳ್ತಾ ಇದೀವಿ.
0: ಜರ್ನಿ ಆಫ್ ದ ನಡೆಯೋ ದೋಣಿ, ಅದರಿಗಿಂತ ಮುಂಚೆ ನಟಿ ಆಗೋ ಒಂದು ಆಸಕ್ತಿ ಯಾವ ಒಂದು ಆ ಕ್ಷಣ ಇರಬಹುದು ತಮ್ಮ ಜೀವನದಲ್ಲಿ?
1: ಇಲ್ಲ, ನಂಗೆ ಚೈಲ್ಡ್ಹುಡ್ ಇಂತ್ರೂ ಇಷ್ಟ. ಲೈಕ್ ಐ ವುಡ್ ಲಿಟರಲಿ ಇಮ್ಯಾಜಿನ್ ಮೈ ಸೆಲ್ಫ್ ಟಿ ವಿ ನೋಡ್ಬೇಕಾದ್ರೆ ಹೀರೋಯಿನ್ ಜಾಗದಲ್ಲಿ. ಸೊ ಹಾ, ನಂಗೆ ಫಸ್ಟ್ ಇಂತ್ರೂ ಇಷ್ಟ ಇತ್ತು. ಡಾನ್ಸಿಂಗ್ ಸಿಂಗಿಂಗ್ ನಾ ಮಾಡ್ತಿದ್ದೆ ಮುಂಚೆ.
0: ಯಾರು ನಿಮ್ಮ ಇಷ್ಟವಾದ ನಟಿ, ಅವರನ್ನ ನೋಡಿ ನೀವು ಆಗ್ಬೇಕು ಅನ್ನೋ ಒಂದು ಆಸಕ್ತಿ?
1: ರಾಧಿಕಾ ಪಂಡಿತ್.
0: ರಾಧಿಕಾ ಪಂಡಿತ್ ಅವರು. ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ಇದು ಯುವ ಧ್ವನಿ ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಡೆಯುವ ದೋಣಿ ಚಿತ್ರ ತಂಡದವರು ಬಂದಿದ್ದಾರೆ. ಸೊ ಈ ಚಿತ್ರದ ಸಂಗೀತ ನಿರ್ದೇಶಕರಾದ ಅಖಿಲ್ ಅವರಿಗೆ ಬಹಳ ಮುಖ್ಯವಾಗಿ ಸಂಗೀತ ಒಂದು ಚಿತ್ರದ ಒಂದು ಬಹಳ ಮುಖ್ಯವಾದ ಭಾಗ ಅಂತ ಹೇಳ್ಬೋದು. ಅಂತ ಸಂದರ್ಭದಲ್ಲಿ ತಾವು ತಮ್ಮ ಈ ಸಂಗೀತ ನಿರ್ದೇಶಕರಾಗೋ ಒಂದು ಜರ್ನಿ ಬಗ್ಗೆ ಹೇಳಿ. ಅಫ್ಕೋರ್ಸ್ ನಡೆಯೋ ದೋಣಿ ಬಗ್ಗೆ ಹೇಳ್ತೀರಾ, ಆದ್ರೆ ಅದರಿಗಿಂತ ಮುಂಚೆ ಸಂಗೀತದಲ್ಲಿ ಆಸಕ್ತಿ ಹೇಗೆ ನಿಮಗೆ?
2: ಮೊದಲಿಂದ ಆಸಕ್ತಿ ಅಂದ್ರೆ ತಪ್ಪು ಸರ್, ನಂಗೆ ಆಸಕ್ತಿ ಬಂದಿದೆ ಆಫ್ಟರ್ ಇಂಜಿನಿಯರಿಂಗ್. ಅದಕ್ಕೆ ಮೊದಲು ನಂಗೆ ಗೊತ್ತಿಲ್ಲ ಮ್ಯೂಸಿಕ್ ಫೀಲ್ಡ್ ಎಂಟರ್ ಆಗ್ತೇನೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಏನಾಯ್ತು ಗೊತ್ತಿಲ್ಲ, ಸಮಥಿಂಗ್ ಮ್ಯಾಜಿಕಲ್, ಮೇ ಬಿ ಡಿಸಿಷನ್ ಕರೆಕ್ಟ್ ಇತ್ತು ಇನ್ ಗಾಡ್ಸ್ ಗ್ರೇಸ್. ಬಟ್ ಅಲ್ಲಿಂದ ಆಫ್ಟರ್ ಇಂಜಿನಿಯರಿಂಗ್ ಏನಾಯ್ತು ಗೊತ್ತಿಲ್ಲ, ಏನಾದರೂ ಪ್ರೂವ್ ಮಾಡಬೇಕು ಒಂದು ಲೈಫ್. ಆಮೇಲೆ ಅಲ್ಲಿಂದ ಇಂಟ್ರೆಸ್ಟ್ ಸ್ಟಾರ್ಟ್ ಅದು ಆ್ಯಕ್ಚುಲಿ. ಆ ಸ್ಟಾರ್ಟ್ ಲಿಸ್ನಿಂಗ್ ಟು ಎಮಿನೆಮ್ ಆಗಲಿ ಅಥವಾ ಬೇರೆ ಬೇರೆ ಆರ್ಟಿಸ್ಟ್ ಸಾಂಗ್ಸ್ ಎಕ್ಸ್ಪ್ಲೋರ್ ಮಾಡ್ಕೊತ ಹೋದೆ ಇದು ಇಂಜಿನಿಯರಿಂಗ್ ಎಂಡ್ ಇಯರ್ ಇದ್ದಾಗ. ಆಮೇಲೆ ಅಲ್ಲಿಂದ ನಾ ಏನಾದ್ರು ಮಾಡಬೇಕು, ಏನಾದ್ರು ಲೈಕ್ ಇನ್ಸ್ಪೈರ್ ಮಾಡಬೇಕು ಆಡಿಯನ್ಸ್ ಅಥವಾ ಪೀಪಲ್, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ಸಾಂಗ್ಸ್ ಎಕ್ಸ್ಪ್ಲೋರ್ ಮಾಡೋಕತ್ತೆ. ಆಮೇಲೆ ಹಂಗೆ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಪ್ರೊಡಕ್ಷನ್ ಕ್ಲಾಸಸ್ ಸ್ಟಾರ್ಟ್ ಲೈಕ್ ಕಲಿತೆ. ಆಮೇಲೆ ಅಲ್ಲಿಂದ ಸಾಂಗ್ಸ್ ಅದು ಮಾಡ್ತಿದ್ದೆ. ಆಮೇಲೆ ನಡೆಯೋ ದೋಣಿ ಸಿಕ್ತು ಸರ್.
0: ಸೊ ಇದು ನಿಮ್ಮ ಫಸ್ಟ್ ಡೆಬ್ಯೂ ಫಿಲ್ಮ್ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್?
2: ಹಾ, ಡೆಬ್ಯೂ ಅಂತ ನಂದು.
0: ಭಾಳ ಮುಖ್ಯವಾಗಿ ಈಗ ಈ ಚಿತ್ರದ ಟೈಟಲ್ ಪ್ರಾರಂಭ ಮಾಡೋಣ, ಏಕೆಂದ್ರೆ ಆಚೆ ಕೇಳುಗರಲ್ಲಿಯೂ ಈ ಒಂದು ಉತ್ಸಾಹ ಇರುತ್ತೆ. ಏಕೆಂದ್ರೆ ಚಿತ್ರದ ಟೈಟಲ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ಡಿಫ್ರೆಂಟ್ ಆಗಿಬಿಟ್ಟಿದೆ. ಆದರೆ ಈ ಒಂದು ಹೆಸರು ಟೈಟಲ್ ಸಿನಿಮಾದು ನಡೆಯುವ ದೋಣಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಏಕೆಂದ್ರೆ ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಆಫ್ ಶಿಪ್ ಅಂತ ಹೇಳ್ತಾರೆ, ಇದು ಹೇಗೆ ನಿಮ್ಮ ತಲೆಯಲ್ಲಿ ಬಂತು, ಅದ್ರ ಬಗ್ಗೆ ಸ್ವಲ್ಪ ಆ ಒಂದು ಟೈಟಲ್ ಜರ್ನಿನು ಸ್ವಲ್ಪ ತಿಳಿಸಿ.
3: ಟೈಟಲ್ ಇವತ್ತು ಶೀರ್ಷಿಕೆ, ನಿಜವಾಗ್ಲೂ ಇವತ್ತು ಕನ್ನಡದಲ್ಲಿ ಟೈಟಲ್ಗಳು ಏನಿದಾವಲ್ಲ ಅವು ನಮ್ಮ ಅಂದರೆ ಶೀರ್ಷಿಕೆ, ಸಿನಿಮಾದ ಶೀರ್ಷಿಕೆ ಏನು ಕೊಡೋದಿದೆಯಲ್ಲ, ಭಾಳಷ್ಟು ಕಷ್ಟಪಡ್ತಿದ್ರು. ಅದಕ್ಕೆ ಕಾರಣ ಏನು ಅಂತಂದರೆ ಇವತ್ತು ಸರಿಯಾದ ಕಾರಣ ಗೊತ್ತಿಲ್ಲ ನಮಗೆ, ಯಾಕಂತಂದರೆ ದೊಡ್ಡವರು ಅದನ್ನು ಅಂದರೆ ಕನ್ನಡದ್ದೇ ಇಡಬೇಕಾ ಅಥವಾ ಇಂಗ್ಲೀಷ್ ಬರಬೇಕಾ ಅಥವಾ ಇನ್ನೊಂದು ಬರಬೇಕಾ, ಅದು ಅವ್ರವ್ರ ಚಾಯ್ಸ್. ಬಟ್ ನನ್ನ ಮೊದಲ ಆಯ್ಕೆ ನಡೆಯೋ ದೋಣಿ ಅಂತ, ನನ್ನ ಮೊದಲನೇ ಆಯ್ಕೆ. ಆ ನಡೆಯುವ ದೋಣಿ ಅನ್ನೋದು ಅದಕ್ಕೆ ಕಾರಣ ಏನಂತಂದರೆ ಕತೆ ಹೇಳುತ್ತೆ. ನಾವು ಈಗ ಒಂದು ಪ್ರಕೃತಿ ಅಂತಂದರೆ ನಾವು ಮಹಿಳೆಯರಿಗೆ ಹೋಲಿಸ್ತೀವಿ ಪ್ರಕೃತಿಯನ್ನು, ಅದೇ ರೀತಿಯಾಗಿ ಅದು ಮಹಿಳೆಯನ್ನು ನಾವು ಚಂದಿರಕ್ಕೆ ಹೋಲಿಸ್ತೀವಿ, ಅದೇ ರೀತಿಯಾಗಿ ನಾವು ಒಂದು ಇನ್ಯಾವುದೋ ಬಹಳಷ್ಟು ವಿಚಾರಗಳಿಗೆ ನಾವು ಮಹಿಳೆಯರನ್ನು ಹೋಲಿಸ್ತೀವಿ ಅಂದರೆ ಅಲಂಕಾರಿಕವಾಗಿ. ಸೊ ನಾನು ನನ್ನ ಸಿನಿಮಾದ ನಾಯಕಿಯನ್ನು ಒಂದು ದೋಣಿಗೆ ಹೋಲಿಸೋಣ ಅನ್ನುವಂಥ ಒಂದು ಪರಿಕಲ್ಪನೆ ಬಂತು, ಯಾಕಂದರೆ ಅವಳು ಯಾವಾಗಲೂ ನಡೀತಿರುತ್ತೆ, ಅದೊಂದು ಜರ್ನಿ ಕತೆ ಆಗಿರೋದ್ರಿಂದ. ಸೊ ನಾವು ಎಲ್ಲೋ ಒಂದು ಕಡೆ ನಾವು ಒಂದು ಸಮುದ್ರದ ದಂಡೆ ಮೇಲೆ ಸಂಜೆ 6:00 ಸಾಯಂಕಾಲ ನಾವು ನಿಂತುಕೊಂಡು ದೂರದಿಂದ ಬರ್ತಿರುವಂತಹ ಒಂದು ದೋಣಿಯನ್ನು ನೋಡಿದಾಗ ಏನೊಂದು ಅದ್ಭುತವಾದಂತಹ ಒಂದು ರೋಮಾಂಚನ ಆಗತ್ತಲ್ಲ, ಆ ರೋಮಾಂಚನವನ್ನು ನಾವು ಅನುಭವಿಸಿದ್ದೀವಿ. ಸೊ ಹಿಂಗಾಗಿ ನನಗೊಂದು ಸರಿ ಅನ್ನಿಸ್ತು ಅಂದರೆ ಎಲ್ಲರಿಗೂ ಜರ್ನಿ ಎಲ್ಲರಿಗೂ ಇಷ್ಟ, ಜರ್ನಿ ಎಲ್ಲರಿಗೂ ಇಷ್ಟ. ಸೊ ಹಿಂಗಾಗಿ ಆ ಜರ್ನಿಯನ್ನು ಪ್ರತಿನಿಧಿಸುವಂತಹ ಒಂದು ಟೈಟಲ್ ಬೇಕಾಗಿತ್ತು ನನಗೆ. ಆ ಟೈಟಲನ್ನು ಹುಡುಕ್ತಾ ನನಗೆ ಸ್ಟಾರ್ಟಿಂಗ್ ನಡೆಯೋ ದೋಣಿ ಅಂದಾಗ ಇಲ್ಲ ಇದು ತಲೆ ಮೇಲೆ ಹಾರಿ ಹೋಗುತ್ತೆ ಇದು ಅಂತ, ನೀವು ಭಾಳ ಪೊಯೆಟಿಕ್ಕಾಗಿ ಹೇಳ್ತಿದ್ದೀಯ. ಸೊ ಇರಲಿ, ತೊಂದರೆ ಇಲ್ಲ ನನಗೆ ಅದು ಅಂತ. ನಾನು ಒಂದು ನನ್ನ ಕಲ್ಪನೆಯ ನಾಯಕಿಯನ್ನು ಒಂದು ದೋಣಿಗೆ ಹೋಲಿಸ್ತಾ ಇದ್ದೀನಿ, ನಾನು ಅದಕ್ಕೆ ಸ್ಟ್ಯಾಂಡ್ ಆಗಿ ನಿಂತ್ಕೋತೀನಿ ಅಂತ. ಸೊ ಹಿಂಗಾಗಿ ಅದನ್ನು ನಾನು ನನ್ನ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ. ಅವರೆಲ್ಲ ಪ್ಲಸ್ಸು ಮೈನಸ್ಸು ಆ ಕಡೆ ಈ ಕಡೆ ಇದ್ದೇ ಇರ್ತವೆ. ಬಟ್ ಕೊನೆಗೆ ಎಲ್ಲರೂ ಜಯಂತ್ ಕಾಯ್ಕಿಣಿ ಸರ್ ಬಹಳ ಇಷ್ಟಪಟ್ಟರು ಅದನ್ನು,
0: ಅಫ್ಕೋರ್ಸ್ ಅವರು ಇಷ್ಟಪಡಲಿ.
3: ಯಾಕಂದ್ರೆ ದೋಣಿ ಅದು ನಾ ಹೇಳ್ಬೇಕು ನಿಮಗಿದೆ, ಅವ್ರ ಪುಸ್ತಕವನ್ನು ಓದ್ತಿರುವಾಗ ಅವರು ದೋಣಿ ಬಗ್ಗೆ ಒಂದು ಕವಿತೆ ಬರೆದಿದ್ದಾರೆ, ಅದನ್ನು ಓದಿದಾಗ ನನಗಿನ್ನೂ ಅನಿಸ್ತು ಎಸ್ ನಾನು ನಡೆಯೋ ದೋಣಿಯನ್ನು ಇಡೋಣ ಅಂತ. ಅಂದರೆ ನನ್ನ ಕತೆಗೆ ಭಾಳ ಪೂರಕವಾಗಿತ್ತು, ಹೀಗಾಗಿ ಆ ಟೈಟಲನ್ನು ನಡೆಯೋ ದೋಣಿ ಅನ್ನೋ ಒಂದನ್ನು ಫಿಕ್ಸ್ ಮಾಡಿದ್ವಿ. ನೀವು ಹೇಳಬೇಕು ಚೆನ್ನಾಗಿದೆ ಇಲ್ಲ ಅಂತ.
0: ಇಲ್ಲ ಇಲ್ಲ, ಅಫ್ಕೋರ್ಸ್ ಅದು ಅದಕ್ಕೆ ಆ ಪ್ರಶ್ನೆ. ಯಾವತ್ತಾದರೂ ಜನರು ನಾರ್ಮಲ್ ಆಗಿ ಸಿನಿಮಾ ಬಗ್ಗೆ ಹೇಳಿ ಅಂತ ಹೇಳ್ತಾರೆ, ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಒಂದು ಟೈಟಲ್ ಹಿಡ್ಕೊಂಡು ನೀವು ಬಂದಿದ್ದೀರಾ, ಈಗಿನ ಸಿನಿಮಾ ಹೆಸರು ತೊಗೊಳ್ಲಾರ್ದೆ ತಮಗೆ ಹೇಳ್ತಾ ಇದ್ದೇನೆ, ಇದು ಬಹಳ ಪೊಯೆಟಿಕ್ ಆದ ಒಂದು ಟೈಟಲ್ ಅಂತ. ಖಂಡಿತ ಸಿನಿಮಾ ಬಗ್ಗೆ ಮಾತನಾಡೋಣ ಇನ್ನಷ್ಟು. ಆದರೆ ಈ ಪಾತ್ರಕ್ಕೆ ನಮ್ಮ ಕಾರ್ಯಕ್ರಮದ ಆ್ಯಂಡ್ ಚಿತ್ರದ ನಟಿಯಾದ ಸನ್ನಿಧಿ ಶೆಟ್ಟಿ ಅವರು ಪ್ರಿಪರೇಷನ್ ಹೇಗೆ ಮಾಡಿದಿರಿ, ಕ್ಯಾರೆಕ್ಟರ್ ಪ್ರಿಪರೇಷನ್ ಹೇಗಿದೆ, ಕ್ಯಾರೆಕ್ಟರ್ ಬಗ್ಗೆ ತಾವು ತಿಳಿಸಬಹುದು ಸಂಕ್ಷಿಪ್ತವಾಗಿ?
1: ಕ್ಯಾರೆಕ್ಟರ್ ತುಂಬಾ ಡಿವೋಷನಲ್ ಕ್ಯಾರೆಕ್ಟರ್, ತುಂಬಾ ಸೈಲೆಂಟ್ ಹುಡುಗಿ. ಆಮೇಲೆ ಪ್ರಿಪರೇಷನ್ ಬಹಳ ಇತ್ತು ಆಕ್ಚುಲಿ. ಬಿಸಿಲಲ್ಲಿ ನಡ್ಕೊಂಡು ಹೋಗೋದು ವಿದೌಟ್ ಚಪ್ಪಲಿ, ಸೊ ಅದು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಕಾಲು ಸುಡ್ತಾ ಇತ್ತು ಆಬ್ವಿಯಸ್ಲಿ, ನಾವು ಸಮ್ಮರ್ ಸೀಸನ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ ಅದನ್ನ, ಏಪ್ರಿಲ್ ಮೇ ಅಲ್ಲಿ ಲಾಸ್ಟ್ ಇಯರ್, ತುಂಬಾ ಬಿಸಿಲಿತ್ತು ಅವಾಗ. ಆಮೇಲೆ ನಾ ಇದರಲ್ಲಿ ಜೆ ಸಿ ಬಿ ಡ್ರೈವರ್ ಇರ್ತೀನಿ, ಸೊ ಜೆ ಸಿ ಬಿ ಕಲಿತು ಅದೆಲ್ಲ ಹ್ಯಾಂಡಲ್ ಮಾಡೋದು, ಗೇರ್ ಓಡಿಸೋದು, ಎ ಟು ಝೆಡ್ ಎಲ್ಲ ಪ್ರಿಪರೇಷನ್ ಮಾಡಿ ಆಮೇಲೆ ಶೂಟ್ ಸ್ಟಾರ್ಟ್ ಮಾಡಿದ್ವಿ.
3: ಕಾರ್ ಡ್ರೈವಿಂಗ್ ಕಲಿತು ನಂತರ ನಂಗೆ ಜೆ ಸಿ ಬಿ ಓಡಿಸ್ಲೇಬೇಕಾಗಿತ್ತು ಅವಳು, ಸೊ ಹಿಂಗಾಗಿ ಇದನ್ನ ಜೆ ಸಿ ಬಿಗೆ ಒಂದು ಅಸ್ತಿನ ಡ್ರೈವಿಂಗ್ ಕಲಿತು ಡ್ರೈವಿಂಗ್ ಲೈಸೆನ್ಸ್ ತಗೊಂಡು ಬಹಳ ಕಷ್ಟಪಟ್ಟಿದ.
0: ಅಲ್ಲ ಕಷ್ಟ ಆದರೂ ಪಡಲೇಬೇಕು ಒಂದು ಸಿನಿಮಾ, ಬಟ್ ಡಿವೋಷನಲ್ ಕ್ಯಾರೆಕ್ಟರ್ ಜೆ ಸಿ ಬಿ, ಏಕೆಂದ್ರೆ ಈ ಒಂದು ಟೈಟಲ್ ಇಂದ ಹಿಡಿದು ಕೆಲವು ವಿಷಯಗಳು ಅವ್ರು ಹೇಳುವಾಗ ಆಚೆ ಕೇಳುಗರಲ್ಲಿಯೂ ಒಂದು ಉತ್ಸಾಹ ಜಾಸ್ತಿ ಆಗಿದೆ. ಸಿನಿಮಾ ಬಗ್ಗೆ ಪೂರ್ತಿಯಾಗಿ ಕೇಳುವುದಿಲ್ಲ, ಸಂಕ್ಷಿಪ್ತವಾಗಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಅದಕ್ಕಿಂತ ಮುಂಚೆ ಈಗ ಅಖಿಲ್ ಅವರಿಗೆ ಒಂದು ಪ್ರಶ್ನೆ, ಈ ಒಂದು ಸಬ್ಜೆಕ್ಟಿಗೆ ಸಂಗೀತ, ಏಕೆಂದ್ರೆ ಈಗ ನಟಿಯಾದ ಸನ್ನಿಧಿ ಶೆಟ್ಟಿ ಅವರು ಕೂಡ ಹೇಳಿದ್ರು ಜೆ ಸಿ ಬಿ ಓಡಿಸ್ತಾರೆ, ಆಚೆ ಅವರು ಬಿಸಿಲಲ್ಲಿ ನಡಿಬೇಕು, ಡಿವೋಷನಲ್ ಕ್ಯಾರೆಕ್ಟರ್, ಬಹಳ ವಿಭಿನ್ನ ರೀತಿಯ ಒಂದು ಮ್ಯೂಸಿಕ್ ಬೇಕು, ಸಂಗೀತ ಬೇಕು. ಹೌ ಡಿಡ್ ಯು ಪ್ರಿಪೇರ್ ಯುವರ್ ಸೆಲ್ಫ್ ಅದ್ರ ಬಗ್ಗೆ, ತಮ್ಮ ತಯಾರಿಕೆ ಬಗ್ಗೆ ಹೇಳಿ?
2: ಯೂಶ್ವಲಿ ಅದೇ ಲೈಕ್ ಆ ಝೋನ್ ಒಳಗೆ ಹೋಗ್ಬೇಕು, ಆ ವರ್ಲ್ಡ್ ಒಳಗೆ ಹೋಗ್ಬೇಕು, ಎಂಟರ್ ಆಗ್ಬೇಕು, ಅಲ್ಲಿಂದ ಆ ಕ್ಯಾರೆಕ್ಟರ್ ಏನು ಹೇಳಕ್ ಇಷ್ಟಪಡತ್ತೆ ಅದೆಲ್ಲ ಥಿಂಕ್ ಮಾಡಬೇಕು. ಅಲ್ಲಿಂದ ನಿಮ್ಗೆ ಆಬ್ವಿಯಸ್ಲಿ ಅದು ರೂಟ್ ಸಿಗ್ತದೆ, ರೋಡ್ ಮ್ಯಾಪ್ ಸಿಗ್ತೈತೆ, ಅಲ್ಲಿಂದ ಎಕ್ಸ್ಪ್ಲೋರ್ ಮಾಡ್ತೀವಿ ಈ ಟೈಪ್ ಸಾಂಗ್, ಈ ಮತ್ತು ವಿಜುವಲ್ಸ್ ನೋಡ್ತೀರಿ, ಆ ಕ್ಯಾರೆಕ್ಟರ್ ನೋಡ್ತೀರಿ, ಅಲ್ಲಿಂದ ವಿಜುವಲ್ ಸ್ಟಾರ್ಟ್ ಆಗೈತೆ, ಅಲ್ಲಿಂದ ಒಳಗಿಂದ ಒಂದು ಎಮೋಷನಲ್ ಫೀಲ್ ಬರುತ್ತೆ, ಅಲ್ಲಿಂದ ಮ್ಯೂಸಿಕ್ ಆಟೋಮೆಟಿಕ್ ಬರ್ತು ಅಂತ. ಅದು ಬರೋವರೆಗೂ ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡ್ಕೊತಿರೋದು, ಅಲ್ಲಿಂದ ಬರುತ್ತೆ ಸರ್ ಅಷ್ಟೇ.
0: ವಿಷನ್ ಹೇಗೆ ಮ್ಯಾಚ್ ಮಾಡ್ತೀರಾ? ಡೈರೆಕ್ಟರ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಮಧ್ಯೆ ವಿಷನ್ ಬಹಳ ಮುಖ್ಯ ಇರುತ್ತೆ. ಡೈರೆಕ್ಟರ್ ತಲೆಯಲ್ಲಿ ಒಂಥರದ ವಿಷನ್ ಇರುತ್ತೆ, ಅದನ್ನು ನೀವು ಮ್ಯಾಚ್ ಮಾಡಬೇಕು. ಹೌ ಡಿಡ್ ಯು ಮ್ಯಾಚ್?
2: ಲೈಕ್ ಯೂಶ್ವಲಿ ಡೈರೆಕ್ಟರ್ ಸರ್ ಹೇಳ್ತಿರ್ತಾರೆ ಲೈಕ್ ಹಿಂಗೆ ಬೇಕು ನಂಗೆ ಈ ವರ್ಲ್ಡ್ ಐತೆ, ಆಕಿಂದ ಫೀಲಿಂಗ್ ಏನೈತೆ, ಇವನ್ ಫೀಲಿಂಗ್ ಏನು ಹಂಗೆ, ಅದು ಎಕ್ಸ್ಪ್ಲೇನ್ ಮಾಡ್ತಾ ಅವರ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡಿರ್ತಾರೆ ಅದ್ರೊಳಗೆ ನಮ್ಗೆ ಬೈತಾರೆ. ಯಾವಾಗ ಅದು ವಿಷನ್ ಅಲೈನ್ ಆಕೈತಿರಲ್ಲ ಅವಾಗ ಮ್ಯೂಸಿಕ್ ಅದು ಪರ್ಫೆಕ್ಟ್ ಮ್ಯಾಚ್ ಆಕೈತೆ, ಅವಾಗ ಮ್ಯೂಸಿಕ್ ಕ್ರಿಯೇಟ್ ಆಕೈತೆ, ಮ್ಯೂಸಿಕ್ ಬರ್ತೈತೆ, ಅವ್ರಿಗೆ ನಾ ಮ್ಯಾಚ್ ಮಾಡ್ತೇನೆ. ಯೂಶ್ವಲಿ ಹೆಂಗಿರ್ತೈತೆ, ಬೇರೆ ಬೇರೆ ಲೈಕ್ ಪೀಪಲ್ಗೆ ಬೇರೆ ಬೇರೆ ಐಡಿಯಾಸ್ ಇರ್ತೈತೆ, ಬಟ್ ನಾ ಯಾವಾಗಲೂ ಡೈರೆಕ್ಟರ್ದು ಒಂದು ವಿಷನ್ ಇರ್ತೈತೆ ಮೂವಿದು,
0: ನಿಜ
2: ಆ ವಿಷನ್ಗೆ ನಾ ಮ್ಯಾಚ್ ಮಾಡಬೇಕು. ಅವರು ಸರ್ ಆ ವರ್ಲ್ಡ್ ಎಂಟರ್ ಮಾಡಿಸ್ತಾರೆ, ನಾ ಅದನ್ನು ಹೊರತೊಯ್ಬೇಕು ಅಷ್ಟೇ ಸರ್.
0: ಮ್ಯಾಚ್ ಆಯ್ತಾ ಡಾಕ್ಟರ್ ಡೈರೆಕ್ಟರ್ ಸರ್?
3: ಅಲ್ಲ ಈಗ ನಾವು ಹೇಳ್ಬೋದು ಅದನ್ನು, ನಾವು ಮ್ಯಾಚ್ ಆಗಿದೆ ನಮ್ಗೆ ಏನು ಬೇಕಾಗಿದೆ ಅದು ಸಿಕ್ಕಿದೆ ಅಂತ ಹೇಳ್ಬೋದು, ಬಟ್ ಆದರೂ ಕೂಡ ಕೇಳುವರು ಅಥವಾ ನೋಡುವರು ನೋಡಿ ಅದನ್ನು ಖುಷಿ ಪಟ್ಟಾಗ, ಅದು ಯಾವತ್ತು ಸಂಗೀತ ಅನ್ನೋದು ಹೆಂಗಿರುತ್ತಂದ್ರೆ ಯಾವತ್ತು ಜನ ತಂಬದನ್ನು ಮಾಡ್ಕೊಳ್ತಾರಲ್ಲ ಅವತ್ತು ಅದು ನಂದಿರೋದು ಅದು ಪಬ್ಲಿಕ್ ಪ್ರಾಪರ್ಟಿ ಯಾವಾಗ ಆಗುತ್ತಲ್ಲ ಸಂಗೀತ ಅನ್ನೋದು, ಅವತ್ತು ನಾವು ಹೇಳ್ಬೋದು ಎಸ್ ನಾ ಏನು ಅನ್ಕೊಂಡಿದ್ನಿ ಅದನ್ನು ಸಂಗೀತ ನಿರ್ದೇಶಕ ಸಾಧಿಸಿದ್ದಾರೆ ಅಂತ ಆಗ್ಬಹುದೇನೋ ಅಂತ. ಈಗ ಬಂದಿರೋ ನನಗೆ ಭಾಳಷ್ಟು ದೊಡ್ಡ ದೊಡ್ಡ ಸಿಂಗರು ವಿಜಯಪ್ರಕಾಶ್ ಅವರು ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ, ಹಾಡ್ ಪರ್ಟಿಕ್ಯುಲರ್ಲಿ ನಡೆಯೋದು ಒಂದು ಟೈಟಲ್ ಟ್ರ್ಯಾಕ್ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಸಪ್ತಸಾಗರದ ಹೀರೋಯಿನ್ ಚೈತ್ರ ಆಚಾರ್ಯ ಅವರು ಒಂದು ಹಾಡು ಆಡಿದ್ದಾರೆ, ಅದು ನಿಮಗೆ ಆ ಸಾಂಗ್ ನಾವು ಹೇಳಬಹುದು ಉತ್ತರ ಕರ್ನಾಟಕದ ಒಂದು ಅದ್ಭುತವಾದಂತಹ ಸಾಹಿತ್ಯದೊಂದಿಗೆ ಬಂದಂತಹ ಒಂದು ಆ ಹಾಡನ್ನು ಚೈತ್ರ ಆಚಾರ್ಯ ಅವರು ಬಹಳ ಚೆನ್ನಾಗಿ ಹಾಡಿದ್ದಾರೆ. ಒಂದು ಕಂಪ್ಲೀಟ್ ಒಂದು ಆಡಿಯನ್ಸ್ಗೆ ಏನು ಬೇಕಲ್ಲ ಸಂಗೀತದ ಒಂದು ಸುದೆ ಅನ್ನೋದೇನಿದೆಯಲ್ಲ ಅದನ್ನು ಅಖಿಲ್ ಅವರು ಖಂಡಿತವಾಗಿಲ್ಲಿ ಕೊಡ್ತಾರೆ, ನಾನು ಅದನ್ನು 100% ಹೇಳ್ತೀನಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ.
0: ಅಖಿಲ್ ಅವರೇ ನಿಮ್ಮ ವಿಷನ್ ಅವರ ವಿಷನ್ ಮ್ಯಾಚ್ ಆಗಿದೆ, ಅವರ ಧ್ವನಿಯಲ್ಲಿ ಗೊತ್ತಾಗ್ತಾ ಇದೆ, ಹಿ ಈಸ್ ಸೋ ಮಚ್ ಸ್ಯಾಟಿಸ್ಫೈಡ್ ವಿತ್ ದ ಮ್ಯೂಸಿಕ್. ಬಹಳ ಉತ್ತಮ. ಆ್ಯಂಡ್ ಬಹಳ ಮುಖ್ಯವಾಗಿ ವಿಜಯ್ ಪ್ರಕಾಶ್ ಸರ್ ಅಂತ ಒಂದು ಸ್ವರ ವಿಜಯಿ ವಿಜಯ್ ಪ್ರಕಾಶ್ ಅಂತ ಹೇಳ್ತಾರೆ ಅವರಿಗೆ, ಅವ್ರ ಬಗ್ಗೆನೂ ಕೇಳೋಣ. ಆದರೆ ನಾನು ನಿಮಗೆ ಅವತ್ತೇ ಕೇಳಿದೆ ಈ ನಡೆಯುವ ದೋಣಿ ಚಿತ್ರದ ಸಂಕ್ಷಿಪ್ತವಾಗಿ, ಕಂಪ್ಲೀಟ್ ಕತೆ ಅಂತರೂ ಹೇಳಕ್ಕಾಗುದಿಲ್ಲ, ಚಿತ್ರ ರಿಲೀಸ್ ಆದಮೇಲೆ ಪ್ರೇಕ್ಷಕರು ನೋಡಲೇಬೇಕು, ಸಂಕ್ಷಿಪ್ತವಾಗಿ ತಾವು ನಿರ್ದೇಶಕರಾದ ಉಮೇಶ್ ಬಡಿಗೇರವರೇ ಹೇಳಲಿಕ್ಕೆ ಇಷ್ಟಪಡ್ತೀರಾ?
3: ನಡೆಯೋ ದೋಣಿ ಚಿತ್ರದ ಬಗ್ಗೆ ಹೇಳೋದಾದ್ರೆ, ಚಿತ್ರ ಒಂದು ಚಲನಚಿತ್ರ ಕತೆ ಹೇಳೋದು ಒಂದು ಎಲ್ಲ ಕಾಮನ್ ಅಂತ, ಎಲ್ಲ ಚಿತ್ರಗಳು ಒಂದು ಕತೆ ಹೇಳ್ತವೆ ಅಂತ. ನನ್ನ ಅನಿಸಿಕೆ ಪ್ರಕಾರದಲ್ಲಿ ಕತೆ ಬರೀ ಕತೆಯನ್ನು ಹೇಳಿದ್ರೆ ಚಿತ್ರ ಸಫಲತೆ ಅಂತ ನಾನು ಬಯಸೋದಲ್ಲ. ಚಲನಚಿತ್ರ ಒಂದು ಒಂದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು, ಬಹಳ ಅದ್ಭುತವಾದಂತಹ ಎಕ್ಸ್ಪೀರಿಯನ್ಸ್ ಕೊಡೋದೇ ಒಂದು ಚಲನಚಿತ್ರದ ಪ್ರಮುಖ ಗುರಿ. ಎಲ್ಲ ಚಿತ್ರಗಳಲ್ಲೂ ಕತೆ ಇರ್ತವೆ, ಯಾವ ಚಿತ್ರದಲ್ಲಿ ಕತೆ ಇರಲ್ಲ ಎಲ್ಲ. ಆದರೆ ಆ ಕತೆ ಹೆಂಗೆ ನಿಮ್ಮನ್ನ ಸೆಳೆಯುತ್ತೆ ಅಥವಾ ಕತೆ ಹೆಂಗೆ ನಿಮ್ಮನ್ನ ಕೂಡಿಸುತ್ತೆ, 30 ಸೆಕೆಂಡ್ ರೀಲ್ಸ್ನ ಬಿಟ್ಟು ಇವತ್ತು ಕೂಡಬೇಕು ಜನ ಅಂದರೆ 30 ಸೆಕೆಂಡ್ ರೀಲ್ ಇದೆ ಅಲ್ಲ, ಇವತ್ತಿನ ಓಡ್ತಿರೋ ಕುದುರೆ ಅದು, ಆ ಕುದುರೆನ ಕಟ್ ಹಾಕೋದು ಸಿನಿಮಾಗೆ ಬಹಳ ದೊಡ್ಡ ಶಕ್ತಿ ಇದೆ. ಆದರೆ ಅದನ್ನು ನಾವು ಕರೆಕ್ಟಾಗಿ ಮಾಡಬೇಕಾಗಿರೋದು, ಅಥವಾ ಇವತ್ತು ನಾವೇನೇನು ಅಂದ್ಕೊಂಡಿದ್ದೀವಲ್ಲ ಇದನ್ನು ಮಾಡಿದರೆ ಜನ ಇಷ್ಟಪಡ್ತಾರೆ ಅಂತ, ನನಗೂ ಗೊತ್ತಿಲ್ಲ ಯಾವುದನ್ನು ಮಾಡಿದರೆ ಇಷ್ಟಪಡ್ತಾರೆ ಅಂಥೇಳಿ. ಬಟ್ ನನ್ನ ಮನಸ್ಸಿನಲ್ಲಿ ಈಗ ನೀವು ಒಂದಾನೊಂದು ಕಾಲ ಅಂತ ನಾವು ಹೇಳ್ತೀವಿ, ನಿಮ್ಮ ಒಂದು ಕತೆ ಪ್ರಾರಂಭ ಆಗೋದು ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ ಅಂತ, ಹೌದಾ? ನನ್ನ ತಲೆಯಲ್ಲಿ ಒಂದಾನೊಂದು ಕಾಲ ಬೇರೆನೇ ಇದೆ, ನಿಮ್ಮ ತಲೆಯಲ್ಲಿ ಒಂದಾನೊಂದು ಕಾಲ ಬೇರೆನಿದೆ. ಅದನ್ನು ಮ್ಯಾಚ್ ಮಾಡೋದಿದೆಯಲ್ಲ, ಅದರ ಮಧ್ಯೆ ತಂದು ನಿಲ್ಲಿಸೋದಿಲ್ಲ, ನೀವು ಮತ್ತು ನಾವು ನಡುವೆ ಒಂದು ಮಧ್ಯ ಒಂದು ಏನೋ ಇದೆ ಅಲ್ಲಿಗೆ ತಂದು ನಿಲ್ಲಿಸೋದಿದೆಯಲ್ಲ ಅದನ್ನು. ಇವರು ಜಯಂತ್ ಕಾಕಿನ ಸರ್ ಭಾಳ ಚೆನ್ನಾಗಿ ಬರೆದಿದ್ದಾರೆ, ಒಂದು ಲೈನ್ ಬರೆದಿದ್ದಾರೆ, ಏನು ಬರೆದಿದ್ದಾರೆ, ಅಂತರಂಗ ಮತ್ತು ಬಹಿರಂಗದ ನಡುವೆ ಇರುವ ಹೊಸ್ತಿಲ ಯಾವುದು ಅಂತ. ಆ ಹೊಸ್ತಿಲದವರೆಗೂ ತಂದು ನಿಲ್ಲಿಸೋದಿದೆಯಲ್ಲ, ಅದು ನಿರ್ದೇಶಕನ ಕೆಲಸ. ಅದನ್ನು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡೋದ್ರ ಮೂಲಕ ನಡೆಯೋ ದೋಣಿಯನ್ನು ನಾವು ಮಾಡಿದ್ದೀವಿ. ನಡೆಯೋ ದೋಣಿ ಕಥೆಯ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ನಡೆಯೋ ದೋಣಿ ಬೆಳೆದಿರುವ ವಾತಾವರಣದ ಬಗ್ಗೆ, ಆ ಚಿತ್ರ ಬೆಳೆದಿರುವ ಒಂದು ಒಂದು ಒಂದು ವಾತಾವರಣದ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೊಂದು ಸಾರಿ ನನ್ನ ಮಡದಿ ಊರು ಇಲ್ಲಿ ಬುಗುಡಿಕಟ್ಟಿ ಅಂತ ಬರುತ್ತೆ, ಅದು ಮಹಾರಾಷ್ಟ್ರದ ಒಂದು ಸಂಪೂರ್ಣ ಕನ್ನಡ ಮಾತಾಡುವಂಥ ಒಂದು ಹಳ್ಳಿ. ನಿಮ್ಮ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅವ್ರು ಮಹಾರಾಷ್ಟ್ರ ಅಂತ ಹೇಳ್ತಾರೆ, ಬಟ್ ಇಡೀ ಮಾತಾಡೋದು ಇಡೀ ಊರು ಮಾತಾಡುತ್ತೆ ಕನ್ನಡ ಮಾತಾಡುತ್ತೆ. ನಂಗೆ ಅಲ್ಲಿ ಹೋಗಿ ಕೂತಾಗ ಇಷ್ಟು ಅಂದರೆ ಖುಷಿ ಅನ್ನಿಸ್ತು ಅಂತಂದರೆ, ಅವರು ಬಹಳ ಅದ್ಭುತವಾಗಿದ್ದರು ಅವರು. ಅವ್ರಿಗೆ ಯಾವುದೇ ನಾನು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಎಷ್ಟು ಚಂದ ಇದ್ದರು ಅಂದರೆ, ಎಲ್ಲರೂ ಎಷ್ಟು ಚೆನ್ನಾಗಿದ್ದರು ಅಂತಂದರೆ, ಇದು ಬೇಕಾಗಿರೋದು ಅಂತ ಅನ್ನಿಸ್ತು ನನಗೆ. ಒಂದು ಮಹಾರಾಷ್ಟ್ರದಲ್ಲಿರುವಂಥ ಒಂದು ಕನ್ನಡದ ಹಳ್ಳಿ ಕತೆ ಹೇಳೋಣ ಅಂತ ನನಗೆ ಅವತ್ತು ಅಲ್ಲಿಗೆ ಅನ್ನಿಸ್ತು, ಫಸ್ಟ್ ಟೈಮ್ ಅವಳು ಊರಿಗೆ ಹೋದಾಗ. ಸೊ ಹಿಂಗೆ ಆ ಕತೆ ಹುಟ್ಕೊಳ್ತು. ಆ ನಂತರ ಒಂದು ಮರಾಠಿ ಕಲ್ಚರು ಕನ್ನಡದ ಕಲ್ಚರು ಬಹಳ ಅದ್ಭುತವಾಗಿದ್ದಾವೆ, ಯಾಕಂದರೆ ಒಂದನ್ನು ಬಿಟ್ಟು ಒಂದು ಇಲ್ಲ, ಭಾಳ ಭಾಳ ಒಂದು ಅದ್ಭುತವಾದಂತಹ ಒಂದು ಕತೆ. ಆ ಕತೆಯನ್ನು ಈ ಪ್ರಾದೇಶಿಕವಾಗಿ ಇಲ್ಲಿಗೇನು ಬೇಕಲ್ಲ ಇಲ್ಲಿಯೇ ಒಂದು ವಿಚಾರಗಳನ್ನು ಇಟ್ಕೊಂಡು ಮಾಡಿದ್ದೀವಿ. ನಡೆಯೋ ದೋಣಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ 100% ಕೊಡುತ್ತೆ, ಅದನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ.
0: ಬಹಳ ಮುಖ್ಯವಾಗಿ ಜನರು ಯಾವತ್ತು ಒಂದು ಸಿನಿಮಾ ಟಿಕೆಟ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಟ್ರೇಲರ್ ನೋಡ್ತಾರೆ, ಸಂಗೀತ ನೋಡ್ತಾರೆ, ರಿಲೀಸ್ ಆಗಿರುವ ಗೀತೆಗಳನ್ನು ನೋಡ್ತಾರೆ. ಸ್ಟ್ರಾಟಜಿ ಬಗ್ಗೆ ಸ್ವಲ್ಪ ತಿಳಿಸಿ, ಏಕೆಂದರೆ ಫೈನಲಿ ಮಾರ್ಕೆಟಿಂಗ್, ತಾವು ಹೇಳಿದ್ರಿ 30 ಸೆಕೆಂಡ್ ರೀಲ್ನಲ್ಲಿ ಎಲ್ಲರೂ ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ. ಅಂಥ ಸಂದರ್ಭದಲ್ಲಿ 2 ಅಥವಾ 3 ಅವರ್ ಸಿನಿಮಾ ಕೂತ್ಕೊಂಡು ನೋಡೋದು ಬಹಳ ಅಪರೂಪವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಪ್ಲ್ಯಾನ್ ಅಥವಾ ಮಾರ್ಕೆಟಿಂಗ್ ಹೇಗೆ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ.
3: ಎಸ್, ಮಾರ್ಕೆಟಿಂಗ್ ಅಂತಂದರೆ ಹೆಂಗಿರುತ್ತೆ, ಹಾಂ ಇದನ್ನು ಬಿಟ್ಟಿದ್ದೀವಿ, ಆನಂತರ ಇದನ್ನು ಬಿಡಬೇಕು, ಟೀಸರ್ ಬಿಟ್ಟಿದ್ದೀವಿ ಟ್ರೇಲರ್ ಬಿಡಬೇಕು, ಟ್ರೇಲರ್ ಬಿಟ್ಟಿದ್ದೀವಿ ಟೀಸರ್ ಬಿಡಬೇಕು, ಸಾಂಗ್ ಬಿಡಬೇಕು ಸಾಂಗ್ ಹಿಟ್ ಆಗಬೇಕು, ಅದಾಗಬೇಕು ಇದಾಗಬೇಕು, ಹಿಂಗಾಗಿ ಜನ ಬರಬೇಕು ಅಂತ. ಇದೇ ಮಾರ್ಕೆಟಿಂಗ್, ಇದನ್ನು ಬಿಟ್ಟು ಮತ್ತೊಂದು ಏನೂ ಇಲ್ಲ. ನಾ ಇಲ್ಲಾಂದ್ರೆ ನಾವು ಅವ್ರ ಕಡೆ ಹೋಗಬೇಕು, ಇಲ್ಲ ಇವ್ರ ಕಡೆ ಹೋಗಬೇಕು, ಆ ಚಾನಲ್ಗೆ ಹೋಗಬೇಕು, ಅಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಕೊಡಬೇಕು, ಇಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಕೊಡಬೇಕು ಅಂತ. ಇದು ಇವತ್ತಿನ ಒಂದು ಮಾರ್ಕೆಟಿಂಗ್ ಅನ್ನೋದು. ಇದು ನಾನು ಮಾರ್ಕೆಟಿಂಗ್ ಏನು ಅಂದ್ಕೊಂಡಿದ್ದೀನಿ ಅಂತಂದರೆ, ಭಾವನೆಗಳನ್ನು ಮಾರೋದೇ ಮಾರ್ಕೆಟಿಂಗ್ ಅಂತ ಎಲ್ಲರೂ ಅದಕ್ಕೆ ಬಂದಿದ್ದಾರೆ. ಅದನ್ನು ನೀವು ಹೆಂಗೆ ಹೇಳ್ಬೋದು ಅಂದರೆ, ಒಂದು ಹಾಡಲ್ಲೂ ಕೂಡ ನಿಮ್ಮದೇ ಆದಂತಹ ವಿಚಾರವನ್ನು ಸೆಲ್ ಮಾಡ್ಬೋದು. ಸೊ ನಾವು ನೀವು ಇಲ್ಲಿ ಕೂತ್ಕೊಂಡು ಯಾವುದೋ ಆಡಿಯನ್ಸ್ ಗೊತ್ತಿಲ್ಲ ನಿಮ್ದು, ನೀವು ನಿಮ್ಮ ಮಾತುಗಾರಿಕೆಯಿಂದನೂ ಕೂಡ ನಮ್ಮ ಸಿನಿಮಾ ಬೆಳಿಬೋದು ಅಂತ. ಹೌದಾ? ನಮ್ಮದು ಸಂಪೂರ್ಣವಾಗಿ ನಮ್ಮನ್ನು ಹೊರಗೆ ತೆಗಿತಾ ಇದ್ದಾರೆ ನೀವು. ಇದು ಆಡಿಯನ್ಸ್ಗೆ ಮಾರ್ಕೆಟಿಂಗ್ ಅಂತಂದರೆ, ಜನರಿಗೆ ಇಷ್ಟ ಆಗೋದು ಮಾಡೋದು, ಜನರು ಥಿಯೇಟ್ರಿಗೆ ಬರೋಂಗೆ ಮಾಡೋದು, ಜನರು ಕೇಳೋಂಗೆ ಮಾಡೋದು. ಈ ಮಾರ್ಕೆಟಿಂಗ್ ಬಗ್ಗೆ ಮಾತ್ರ ನಂಗೆ ಗೊತ್ತು. ಈ ಮಾರ್ಕೆಟಿಂಗ್ ಅಷ್ಟೇ ನಾವು ತಲೆ ಕೆಡಿಸ್ಕೋತಾ ಇದ್ದೀವಿ. ಜನರಿಗೆ ಆದಷ್ಟು ನಾವು ಮಾಡಿರೋ ಕೆಲಸ ಮುಟ್ಟಬೇಕು. ಅದಕ್ಕೆ ವೇಣು ದನಿ ಇದೆ, ಅದಕ್ಕೆ ಇನ್ನೊಂದು ಚಾನಲ್ ಇದೆ, ಅದಕ್ಕೂ ಇನ್ನೊಂದು ಚಾನಲ್ ಇದೆ. ಅದನ್ನು ಕನ್ನಡದ ಎಲ್ಲ ಮಾಧ್ಯಮಗಳು ಭಾಳ ಚೆನ್ನಾಗಿ ಮಾಡ್ತಿದ್ದಾವೆ, ಅದನ್ನು ಸಮರ್ಪಕವಾಗಿ ಬಳಸ್ಕೊಳ. ಮತ್ತು ಉತ್ತರ ಕರ್ನಾಟಕ ಭಾಗದಿಂದ ಒಳ್ಳೊಳ್ಳೆ ಯೂಟ್ಯೂಬರ್ಸ್ ಇದ್ದಾರೆ, ಸೊ ಅವರು ಕೂಡ ಇಂತಹ ಒಂದು ಚಿತ್ರಗಳಿಗೆ ಸಪೋರ್ಟ್ ಮಾಡ್ತಾರೆ. ಒಟ್ಟಾರೆ ನಾವು ಮಾಡಿದ ಕೆಲಸ ಮುಟ್ಟಬೇಕು ಅಂತ ಅಷ್ಟೇ, ಅದಕ್ಕೆ ಹೋರಾಟ ನಡೆಸಿದ್ದೀವಿ, ಅದಕ್ಕೆ ತಮ್ಮೆಲ್ಲರ ಬೆಂಬಲನೂ ಕೂಡ ನಮಗೆ ಬೇಕು.
0: ಖಂಡಿತ.
4: ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ. ಅದನ್ನ ಹಂಚ್ಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದ್ಬಿಟ್ಟಿದೆ, ಎಲ್ಲ ಮೊಬೈಲ್ ಅಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲ್ ಅಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸ್ ಗುಸ್ ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರ ಎದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂತಹ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸೋದು ರೇಡಿಯೋದ ಕೆಲಸ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಇತ್ತೀಚಿನ ದಿನದ ಒಂದು ಬಹಳ ಮುಖ್ಯವಾದ ಭಾಗ ಆಫ್ ಒಂದು ಚಿತ್ರದ ಜರ್ನಿ ಅಂದರೆ ಸಿನಿಮಾ ಮಂದಿರಕ್ಕೆ ಬಂದು ಟಿಕೆಟನ್ನು ತೊಗೊಂಡು ಪ್ರೇಕ್ಷಕರು ಅದನ್ನು ನೋಡಬೇಕು ಅಂದರೆ ಅಲ್ಲಿಂದ ಹಿಡಿದು ಅಲ್ಲಿಯವರೆಗೆ ಆ ಜರ್ನಿಗೆ ಮಾರ್ಕೆಟಿಂಗ್ ಬಹಳ ಮುಖ್ಯ ಆಗುತ್ತೆ. ನೀವು ಚೆನ್ನಾಗಿ ಹೇಳಿದ್ರಿ, ಭಾವನೆಯ ಅದನ್ನೇ ನಿಜವಾದ ಮಾರ್ಕೆಟಿಂಗ್. ಆ್ಯಂಡ್ ಭಾಳ ಮುಖ್ಯವಾಗಿ ಸಿನಿಮಾ ಒಳ್ಳೆಯದಿದ್ರೆ ಇಟ್ ವಿಲ್ ಸ್ಪೀಕ್ ಫಾರ್ ಇಟ್ಸೆಲ್ಫ್. ಅಂಥ ಸಂದರ್ಭದಲ್ಲಿ ಈಗ ಕೇಳುಗರಲ್ಲಿ ಒಂದು ಪ್ರಶ್ನೆ ಇರ್ಬೋದು, ಈ ಚಿತ್ರದ ಬಗ್ಗೆ ತಾವು ಹೇಳಿದ್ರಿ ಸಂಕ್ಷಿಪ್ತವಾಗಿ. ಅಫ್ಕೋರ್ಸ್ ಇದು ಒಂದು ಫ್ಯಾಮಿಲಿ ಡ್ರಾಮಾನ, ರಾಮ್ ಕಾಮ್ನ, ಆಕ್ಷನ್ ಫಿಲ್ಮ್ನ, ಅದ್ರ ಬಗ್ಗೆ ಸ್ವಲ್ಪ ಯಾವ ಜಾನರ್ ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಫ್ಯಾಮಿಲಿ ಡ್ರಾಮಾ ಮತ್ತು ರಾಮ್ ಕಾಮ್ ಎರಡು ಇದೆ ಸರ್.
1: ಆಲ್ ರೈಟ್.
3: ಎಲ್ಲ ನಿರ್ದೇಶಕರಿಗೂ ಅಂದರೆ ನನಗೆ ಸಣ್ಣ ಒಂದು ಜ್ಞಾನದಿಂದ ಹೇಳೋಕೆ ಇಷ್ಟಪಡೋದು, ಎಲ್ಲ ನಿರ್ದೇಶಕರು ಆಲ್ಮೋಸ್ಟ್ ಒಂದು ಲವ್ ಸ್ಟೋರಿಯಲ್ಲಿ ಗೆಲ್ಲಬೇಕು ಅನ್ನುವಂಥ ಒಂದು ಇರಾದೆಗಳು ಭಾಳ ಇರ್ತಾರೆ. ಯಾಕಂದರೆ ಎಲ್ಲರೂ ಜಗತ್ತು ಇವತ್ತು ನಿಂತಿರೋದೇ ಒಂದು ಮಧುರವಾದ ಅಮರವಾದ ಒಂದು ಪ್ರೀತಿಯ ಮೇಲೆ ಇವತ್ತಿಗೂ ಕೂಡ. ಸೊ ಎಲ್ಲ ನಿರ್ದೇಶಕರಿಗೂ ಅದೊಂದು ಡ್ರೀಮ್ ಇರುತ್ತೆ, ಒಂದು ಲವ್ ಸ್ಟೋರಿ ಮಾಡೋಣ, ನಾನು ಚೆನ್ನಾಗಿರೋದು ಲವ್ ಸ್ಟೋರಿ ಮಾಡೋಣ ಅಂತೇಳಿ. ಅಲ್ಲಿ ಗೆದ್ದರೇ ನಿರ್ದೇಶಕ ಅನ್ನುವಂಥ ಒಂದು ತಲೆತಲಾಂತರದಿಂದ ಬಂದಿರುವಂತಹ ಒಂದು ಒಂದು ಸಂಪ್ರದಾಯ, ಅದು ಸಂಪ್ರದಾಯ ಅಂತ ಅಲ್ಲ. ಸೊ ಹಂಗೆ ನನಗೂ ಒಂದು ಬಹಳ ಒಂದು ನವಿರಾದ ಪ್ರೇಮ ಕಥೆಯನ್ನು ಹೇಳೋಣ ಅನ್ನುವಂಥ ಒಂದು ಆಸಕ್ತಿ ಇತ್ತು. ಆ ನಿಟ್ಟಿನಲ್ಲಿ ಇವತ್ತಿನ ಜಗತ್ತು ಹೆಂಗಿದೆ ಗೊತ್ತಿದೆ, ಏನು ಅಂತಿರ್ತಾರೆ ಜಂಜಿ ವರ್ಡು, ಆ ವರ್ಡು, ಈ ವರ್ಡು ಅಂತ. ಸೊ ಇದರ ಮಧ್ಯವೂ ಕೂಡ ಒಂದು ಒಂದು ಮಧುರವಾದ ಪ್ರೀತಿಗೆ ಬೆಲೆ ಇದೆ ಅನ್ನೋದನ್ನು ತಿಳಿಸ್ಬೇಕು ಅನ್ನೋದೇ ನನ್ನ ಒಂದು ಆಸೆ. ಇವತ್ತು ನೋಡಿ, ಈಗ ಭಾಳ ಜನಕ್ಕೆ ಯಾರು ಇಷ್ಟ ಅಂತಂದರೆ ಅವ್ರ ಲೈಫ್ನಲ್ಲಿ ಸಿಗಲೇ ಇರದಾರದಂಥ ಹುಡುಗಿನೇ ಭಾಳ ಇಷ್ಟ ಆಗ್ತದೆ. ಸೊ ಅದನ್ನು ಹೇಳುವಂಥ ಒಂದು ಕತೆ ಇದು, ಎಲ್ಲರೂ ಅವಲೋಕನ ಮಾಡ್ಕೊಂಡು ನೋಡಿದರೆ. ಸೊ ಅಂಥದ್ದು ಭಾಳ ಬಹಳಷ್ಟು ಇದ್ದಾವೆ. ನಾವು ಯಾರೇ ಬರಹಗಾರನ ತೊಗೊಂಡ್ರು ಕೂಡ ಅವರು ಭಾಳಷ್ಟು

0: ಮೂರು ಅವರ್ ಸಿನಿಮಾವನ್ನ, ಆ ಸಿನಿಮಾದ ಒನ್ ಲೈನ್ ಸ್ಟೋರಿಯನ್ನ 30 ಸೆಕೆಂಡ್ ನಲ್ಲಿ ಹಾಕ್ಬಿಡ್ತಾರೆ. ಆ ಒಂದು ಸಂದರ್ಭದಲ್ಲಿ ತಾಳ್ಮೆಯನ್ನ ಕಳ್ಕೊತಾ ಇದ್ದಾರೆ ಜನ, ಥಿಯೇಟರ್ಗೆ ಕಮ್ಮಿ ಬರ್ತಾ ಇದ್ದಾರೆ ಅಂತ ಬಹಳ ಒಂದು ದೊಡ್ಡ ಸಮಸ್ಯೆ. ಅದನ್ನ ನೀವು ಹೇಗೆ ಟ್ಯಾಕಲ್ ಮಾಡ್ತಾ ಇದ್ದೀವಿ?
1: ನಾವು ಏನೇ ಮಾಡಿದ್ರು ಜನಕ್ಕೆ ಮನರಂಜನೆ ಅನ್ನೋದಂತೆ ಬೇಕೇ ಬೇಕು.
0: ನಿಜ,
1: ಆ ನಾಲ್ಕು ಮೂಲೆಯ ಬೆಳ್ಳಿ ಪರದೆ ಅದು ಯಾವ್ದಾದ್ರಿಂದಾದ್ರೂ ಬೇಕೇ ಬೇಕು. ಮೊಬೈಲಿಂದಾದ್ರೂ ಬೇಕು, ಚಿತ್ರಮಂದಿರದಿಂದಾದ್ರೂ ಬೇಕು, ಅಥವಾ ನಾವಿನ್ನೇನೋ ಟೆಲಿವಿಷನ್ ಅಂತೀವಿ ಅಲ್ಲಾದ್ರಿಂದ, ಎಲ್ಲಾದರೂ ಮನೋರಂಜನೆಗೆ ನಾಲ್ಕು ಮೂಲೆಗಳು ಬೇಕೇ ಬೇಕು. ಸೊ ಇಲ್ಲಿಂದ ಇಲ್ಲಿ ಶಿಫ್ಟ್ ಮಾಡೋದೆ ಚಾಲೆಂಜ್ ಇದೆ ನಮಗೆ ಅಂತ ಅಷ್ಟೇ. ಸೊ ಜನರಿಗೆ ನೋಡಿ, ಈಗ ಭಾಳಷ್ಟು ಸಿನಿಮಾಗಳು, ಹಿಂದಿ ಸಿನಿಮಾಗಳು, ಬೇರೆ ಸಿನಿಮಾಗಳು, ನಾವು ಉದಾಹರಣೆ ತೊಗೊಳ್ತೀವಿ, ನಾಲ್ಕು ಗಂಟೆ ಮಾಡ್ತಾರೆ ಆದರೂ ಜನ ಬಂದು ನೋಡ್ತಾರೆ. ಇನ್ನೇನೋ ಬೇರೆ ಬೇರೆ ತಮಿಳ್ ತೆಲುಗು ಅಲ್ಲಿ ನೋಡಿದ್ರೆ ಕೂಡ ಮೂರು ಗಂಟೆ ಮೂವೀಸ್ ಇದ್ದಾವೆ. ಸೊ ಒಳ್ಳೆ ಸಿನಿಮಾ, ಒಳ್ಳೆ ನಿರೀಕ್ಷೆ ಹುಟ್ಟಿಸಿದ್ರೆ ಜನ ಬರ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ. ಆ ನಂಬಿಕೆ ಇಲ್ಲ ಅಂದ್ರೆ ಸಿನಿಮಾ ಮಾಡಕ್ ಹೋಗ್ಬಾರ್ದು.
0: ನಿಜ,
1: ಒಳ್ಳೆ ಸಿನಿಮಾ ಮಾಡಿದ್ರೆ ಬರ್ತಾರೆ ಅಂತ. ಹಂಗಿದ್ರೆ ಈಗ ಬರ್ತಾ ಇಲ್ಲ ಅಂತಂದ್ರೆ ಒಳ್ಳೆ ಸಿನಿಮಾ ಬರ್ತಿಲ್ವಾ ಅಂತ ನಂಗೆ ಗೊತ್ತಿಲ್ಲ. ನಂಗೆ ಅದ್ರ ಬಗ್ಗೆ ಗೊತ್ತು, ಒಳ್ಳೆ ಸಿನಿಮಾ ಬರ್ತಿದ್ದಾವ ಇಲ್ವಾ. ಬರ್ತಿದ್ದಾವೆ, ಯಾಕಂದ್ರೆ ಇಷ್ಟು ಚಿತ್ರಮಂದಿರಗಳು ಇವತ್ತಿಗೂ ಕೂಡ ಉಳ್ಕೊಂಡಿದ್ದಾವೆ, ಇವತ್ತಿಗೂ ಕೂಡ ತಮ್ಮದು ಏನೇನೋ ನಡೆಸ್ತವೆ ಅಂತಂದ್ರೆ ಜನ ಬರ್ತಿದ್ದಾರೆ ಅಂತ. ಆದರೆ ಸಿನಿಮಾದ ಸೋಲು, ಸಿನಿಮಾ ಗೆಲ್ಲಲಿಕ್ಕೆ ಮೊದಲು ಒಂದೇ ಪ್ಲಾಟ್ಫಾರ್ಮ್ ಇತ್ತು, ಥಿಯೇಟರ್. ಇವತ್ತು ಹಂಗಿಲ್ಲ. ಸಿನಿಮಾ ನೀವು ರೀಲ್ಸ್ ಇದರಲ್ಲೇ ನಾವು ಗೆಲ್ಲಿಸ್ಬೋದು ಅಂತ, ಟೆಲಿವಿಷನ್ ಇದ್ದಾವೆ, ಸ್ಯಾಟಲೈಟ್ಸ್ ಇದೆ, ಇನ್ನೇನೋ ಇದ್ದಾವೆ, ಅದ್ರ ಮೂಲಕನೂ ನಾವು ರೀಚ್ ಆಗ್ಬೋದು. ಒಟ್ಟಾರೆ ನನಗೆ ಸಿನಿಮಾದ ಮೇಲೆ ಭರವಸೆ ಇದೆ, ಸಿನಿಮಾಕ್ಕೆ ಚೆನ್ನಾಗಿ ಬರ್ತಾರೆ, ಸಿನಿಮಾ ನೋಡ್ತಾರೆ ಅನ್ನೋ ಹೋಪ್ಸ್ ಅಂತ ನಾನು ಕಳ್ಕೊಂಡಿಲ್ಲ. ಒಳ್ಳೆ ನಂಬಿಕೆ ಹುಟ್ಟಿಸ್ಬೇಕಷ್ಟೆ. ಆ ನಂಬಿಕೆ ಹುಟ್ಟಿಸಿದ್ರೆ 100% ಎಲ್ಲಾದರೂ ವರ್ಕ್ ಆಗುತ್ತೆ.
0: ಇನ್ ಜನರಲ್ ಕಾಂಟೆಂಟ್ ಈಸ್ ದ ಕಿಂಗ್ ಅಂತ ಹೇಳ್ತಾರೆ.
1: ಹಾಂ, ನಿಜವಾಗ್ಲೂ ಹೌದು,
0: ಬಹಳ ಮುಖ್ಯವಾದದ್ದು ಅದು, ಬಹಳ ಬೇಕಾಗಿದೆ. ಆ್ಯಂಡ್ ಬಹಳ ಅಥೆಂಟಿಕ್ ಆ್ಯಂಡ್ ರಿಲೇಟೇಬಲ್ ಇರಬೇಕು. ಏಕೆಂದರೆ ಆ ದಿನಗಳು ಹೋಯಿತು ಎಲ್ಲಿ ಮಾಸ್ ಇಫೆಕ್ಟನ್ನು ಕ್ರಿಯೇಟ್ ಮಾಡಿ ಒಂದು ಸುದ್ದಿ ಅಂದರೆ ಒಂದು ಪರದೆ ಮೇಲೆ ಜನರು ಅವರನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ, ರಿಲೇಟೇಬಲ್ ಆಗುವಂತಹ ಕಾಂಟೆಂಟ್ ನೋಡಲಿಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಪ್ರೂಫ್ ಆಗಿ ಬಹಳಷ್ಟು ಸಿನಿಮಾಗಳು ಈಗ ಬಂದಿದೆ, 4 ಅವರ್ ಇರಲಿ, 3 ಅವರ್ ಇರಲಿ, ಆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿದೆ. ಸನ್ನಿಧಿಯವರೇ, ಅಂಥ ಸಂದರ್ಭದಲ್ಲಿ ಕ್ಯಾರೆಕ್ಟರ್ ಸ್ವಿಚ್ ಬಗ್ಗೆ ಸ್ವಲ್ಪ ಮಾತನಾಡೋಣ. ವೈಯಕ್ತಿಕವಾಗಿ ತಾವು ಒಂದು ಜೀವನದಲ್ಲಿ ಸನ್ನಿಧಿ ಶೆಟ್ಟಿ ಈಸ್ ಲೈಕ್ ದಿಸ್ ಲೈಕ್ ದಟ್, ಆದರೆ ಈ ಒಂದು ಚಿತ್ರದಲ್ಲಿ ಆ ಒಂದು ಪಾತ್ರಕ್ಕೆ ಒಳಗೆ ಹೋಗೋಕ್ಕಿಂತ ಮುಂಚೆ ದ್ಯಾಟ್ ಜರ್ನಿ, ಕ್ಯಾರೆಕ್ಟರ್ ಸ್ವಿಚ್ ಆ್ಯಂಡ್ ಸ್ವಿಚ್ ಆಫ್, ಅದ್ರ ಬಗ್ಗೆನು ಆ್ಯಸ್ ಅನ್ ಆ್ಯಕ್ಟರ್ ಅದು ಭಾಳ ಮುಖ್ಯ ಆಗುತ್ತೆ. ಏಕೆಂದರೆ ನೀವು ಇನ್ ಫ್ರಂಟ್ ಆಫ್ ಕ್ಯಾಮೆರಾ ಸನ್ನಿಧಿ ಶೆಟ್ಟಿ ಇಲ್ಲ, ಆ ಪಾತ್ರ ಆಗಿರ್ತೀರಾ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ, ಹೌ ಡಿಡ್ ಯು ಟ್ಯಾಕಲ್?
2: ಕಂಪ್ಲೀಟ್ಲಿ ಅಪೋಸಿಟ್ ಕ್ಯಾರೆಕ್ಟರ್.
0: ನಿಜ, ಅದಕ್ಕೆ
2: ನಾನು ಸನ್ನಿಧಿ ಶೆಟ್ಟಿಯಾಗಿ ನಾನು ಹೆಂಗ ಫನ್ನಿ ಇದ್ದೀನಿ, ಜಾಸ್ತಿ ಮಾತಾಡ್ತೀನಿ, ಕಂಪ್ಲೀಟ್ಲಿ ಅಪೋಸಿಟ್ ಭವಾನಿ. ಸ್ವಿಚಿಂಗ್ ಟು ಭವಾನಿ ಫುಲ್ ಸೈಲೆಂಟ್, ಫುಲ್ ಸ್ಟ್ರಿಕ್ಟ್ ಏಕ್ದಮ್. ಆಮೇಲೆ ಜಾಸ್ತಿ ಮಾತಾಡ್ಲಿಕ್ಕಿಲ್ಲ, ಆಮೇಲೆ ಫನ್ನಿ ಅಂತೂ ಒಟ್ಟೆ ಇಲ್ಲ. ಸಿನಿಮಾದಲ್ಲಿ ನಗೋದೇ ತುಂಬ ಕಡಿಮೆ, ಬರೀ ಸ್ಮೈಲ್ ಅಷ್ಟೇ.
1: ಪಾತ್ರ ನಗೋದಿಲ್ಲ, ಸುತ್ತ ಇರೋ ಪಾತ್ರಗಳೆಲ್ಲ ನಗ್ತವೆ.
0: ಹೇಳಿರುವ ಉದ್ದೇಶ ಗೊತ್ತಾಯ್ತಲ್ಲ, ನಾನು ನಿಮ್ಮ ಸಂದರ್ಶನ ತಗೋತಾ ಇದ್ದೇನೆ, ಅವಾಗಿಂದ ನೋಡ್ತಾ ಇದ್ದೇನೆ. ಎಸ್, ಅಫ್ಕೋರ್ಸ್ ಯು ಆರ್ ಅ ಫನ್ನಿ ಆ್ಯಂಡ್ ವೆರಿ ರಿಲ್ಯಾಕ್ಸ್ಡ್ ವೈಯಕ್ತಿಕವಾಗಿ ತಾವಿದ್ದೀರಾ. ಆದರೆ ಕ್ಯಾರೆಕ್ಟರ್ ಡಿಮಾಂಡ್ ಯಾವುದೇ ಇರಲಿ, ನಾಳೆಗೆ ನೀವು ಇನ್ನೊಂದು ಚಿತ್ರ ಮಾಡ್ತೀರಾ, ಅಲ್ಲಿ ನೀವೇ ಆಗಿ ಪಾತ್ರ ಮಾಡಬೇಕು ಅಥವಾ ಅಲ್ಲಿ ಡಿಪ್ರೆಸ್ ಕ್ಯಾರೆಕ್ಟರ್ ಮಾಡಬೇಕು, ಆ ಕ್ಯಾರೆಕ್ಟರ್ನಲ್ಲಿ ಹೋಗೋ ಜರ್ನಿ ಬಗ್ಗೆ ಕೇಳಿದೆ.
2: ರಿಹರ್ಸಲ್ ಮಾಡಬೇಕಾದ್ರೇ ಐ ವಾಸ್ ಇನ್ ಟು ದ ಕ್ಯಾರೆಕ್ಟರ್. ಸೊ ರಿಹರ್ಸಲ್ ಮಾಡಬೇಕಾದ್ರೆ ಫಸ್ಟ್ ನಾ ಕ್ಯಾರೆಕ್ಟರ್ನ ಸ್ಟಡಿ ಮಾಡಿದೆ, ಯಾವ ಥರ ಮಾತಾಡಬೇಕು, ಲೈಕ್ ಆಕ್ಸೆಂಟ್ ಆಗಿರಲಿ, ಎವ್ರಿಥಿಂಗ್ ಸ್ಟಡಿ ಮಾಡಿ ಆದಮೇಲೆ ಶೂಟ್ ಮಾಡಿದ್ವಿ ನಾವು. ಆಮೇಲೆ
0: ಇವರು ಹೇಳಿರುವ ಮಾತು ರಿಹರ್ಸಲ್ ಅಥವಾ ವರ್ಕ್ಶಾಪ್ ಬಗ್ಗೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ನಟ ನಟಿ ಆಗಬೇಕು ಅನ್ನೋ ಒಂದು ಆಸೆ ಹುಟ್ಟಿದೆ ಜಸ್ಟ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಆಪ್ರಿಯ ಅದೇನಂತಾರೆ ಫಾಲೋವರ್ಸ್ ಇದು. ಅದು ನಿಜವಾದ ನಟನೆಗೆ ಬಹಳ ಪ್ರಿಪ್ರೇಷನ್ ಬೇಕು, ನಿಜವಾದ ನಟನೆಗೆ ಬಹಳ ಜಾಸ್ತಿ ಪ್ರಿಪ್ರೇಷನ್ ಬೇಕು. ಆ ಪ್ರಿಪ್ರೇಷನ್ ಇತ್ತೀಚಿನ ಜನರೇಷನ್ ಆ್ಯಕ್ಟರ್ಸ್ನಲ್ಲಿ ಬಹಳ ಕಮ್ಮಿ. ತಾವು ಈ ಚಿತ್ರಕ್ಕೆ ನಟರೇ ಆ್ಯಂಡ್ ನಟರಿಗೆ ಯಾವ ರೀತಿ ಒಂದು ವರ್ಕ್ಶಾಪ್ ಅಥವಾ ಪ್ರಿಪ್ರೇಷನ್ ಮಾಡಿಸಿದ್ರಿ ಅದ್ರ ಬಗ್ಗೆ ಸ್ವಲ್ಪ?
1: ಅದು ನಿರ್ದೇಶಕನಿಗೆ ಗೊತ್ತಿರಬೇಕಂತ ಮೊದಲು, ಯಾಕಂತಂದರೆ ನಾವು ಅನ್ಕೋತೀವಿ ಕೆಲವೊಂದಷ್ಟನ್ನ ನಡೆದ್ಬಿಡುತ್ತೆ ಮಾಡಿಬಿಡ್ಬೋದು ಅಂತ. ಇನ್ನು ಕೆಲವೊಂದಷ್ಟನ್ನ, ಈಗ ನಿಮಗೆ ಗಾಂಧಿ ಮೂವಿ ನೋಡಿದ್ರಿ ನೀವು? ಗಾಂಧಿ ಮೂವಿ ಅದು 11 ಆಸ್ಕರ್ ಅವಾರ್ಡ್ ತೊಗೊಂಡಿದೆ.
0: ನಿಜ.
1: ಸೊ ಅದು ಆ್ಯಕ್ಟರ್ಸ್ ಎಲ್ಲ ಇಂಡಿಯನ್ ಮೂವಿ, ಬಟ್ ಇಂಗ್ಲೆಂಡಿಂದ ಬಂದವರು. ಅದರಲ್ಲಿ ಪ್ರಮುಖ ಪಾತ್ರಧಾರಿ, ಗಾಂಧಿ ಪಾತ್ರವನ್ನು ನೆರವೇರಿಸಿದಂತಹ, ಹೆಸರು ಮರ್ತಿದ್ದೆ ನಾನು, ಅವರು ಸಾಬರಮತಿ ಆಶ್ರಮಕ್ಕೆ ಬಂದು 6 ತಿಂಗಳ ಕಾಲ ತಮ್ಮ ಗಾಂಧೀಜಿಯವರು ಯಾವ ರೀತಿಯಾಗಿದ್ದರು ಅದೇ ರೀತಿಯಾಗಿ ತಮ್ಮ ಬಟ್ಟೆಯನ್ನು ಅಂದ್ರೆ ಯಾವ ರೀತಿಯಾಗಿ ಗಾಂಧೀಜಿಯವರು ಬಟ್ಟೆಯನ್ನು ಧರಿಸ್ತಿದ್ರಲ್ಲ ಆ ರೀತಿಯಾಗಿ ಬಿಸಿಲಲ್ಲಿ ಕೂತು ಅದೇ ರೀತಿಯಾಗಿ ಚರ್ಕವನ್ನ ನೇಯುವಂತಹ ಭಂಗಿಯಲ್ಲಿ ಕುಳಿತು 6 ತಿಂಗಳು ಪ್ರಾಕ್ಟೀಸ್. ಸೊ ಅದಕ್ಕೆ ದೊರೆತಿರುವಂತದ್ದು 11 ತಪ್ಪಿದ್ರು ಇರ್ಬೋದು, ಬಟ್ ಆಸ್ಕರ್ ಅವಾರ್ಡ್ ಅಂತ ಬಂದಿದೆ, 11 ಆಸ್ಕರ್ ಅವಾರ್ಡ್ ಬಂದಿದೆ ಅಂತ. ನಮ್ಮ ನೆಲದ ನಮ್ಮ ರಾಷ್ಟ್ರಪಿತರ ಕಥೆಯನ್ನ ಬೇರೆ ದೇಶದ

0: ಅವರು ಮಾಡಿ ಆಸ್ಕರ್ ತಗೋತಾರೆ ಅಂದರೆ ಅದು ಆ ಆ್ಯಕ್ಟ್ರುಗಳು ಕೊಟ್ಟಂತಹ ಆ್ಯಕ್ಟ್ ಮಾಡೋಕ್ಕಿಂತ ಹಿಂದೆ ಮಾಡಿದಂಥ ಶ್ರಮ ಆಯ್ತಲ್ಲ. ಒಬ್ಬ ಗಾಂಧೀಜಿ ಬೇರೆ ದೇಶವನ್ನು ಗಾಂಧೀಜಿ ಅಂತ ನಾವು ಒಪ್ಕೋತೀವಲ್ಲ, ಅದಕ್ಕೆ ಅವನ ಶ್ರಮ ಎಷ್ಟಿರಬೇಕು ಅಂತ. ಸೊ ಇದೆಲ್ಲ ನಿರ್ದೇಶಕನಿಗೆ ಅಂದರೆ ಈ ಸಂದರ್ಭಕ್ಕೆ ಸೂಕ್ತ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದೀನಿ, ರಿಹರ್ಸಲ್ ಬಹಳ ಇಂಪಾರ್ಟೆಂಟ್. ಅದು ರಿಹರ್ಸಲ್ ಅಂದರೆ ಬರೀ ನಟನೆ ಎಂದಲ್ಲ, ಅದು ಮಾನಸಿಕವಾಗಿಯೂ ಕೂಡ.
1: ಎಸ್,
0: ಮಾನಸಿಕವಾಗಿಯೂ ಕೂಡ ನಾನು ಈ ಪಾತ್ರ ಅಥವಾ ಈ ಹಿಂಗೆ ನಡ್ಕೊಳ್ಬೇಕನ್ನೋದಿದೆ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೆಲ್ಲ ಇಟ್ಕೊಂಡು ನಾ ಟೀಮ್ ಜೊತೆ ಡಿಸ್ಕಷನ್ ಮಾಡಿದಾಗ ಎಲ್ಲರೂ ಬಹಳ ಚೆನ್ನಾಗಿ ರಿಹರ್ಸಲ್ ಬಂದರು, ರಿಹರ್ಸಲ್ ಮಾಡಿದರು. ಒಂದು ಸಿನಿಮಾ ಅನ್ನೋದು ಹೆಂಗಿರುತ್ತೆ ಅಂತಂದ್ರೆ ಬರೀ ಇದೊಂದು ಸಿನಿಮಾ ಆಗಿರ್ಬಾರ್ದು ಅಂತ. ಈ ಸಿನಿಮಾ ಯಾವತ್ತಿಗೂ ಕೂಡ ಬಹಳಷ್ಟು ಸಿನಿಮಾ, ಮೊದಲೇ ಸಿನಿಮಾ ಬಹಳಷ್ಟು ಸಿನಿಮಾಗೆ ಮಾರ್ಗದರ್ಶನ ನೀಡುವಂಗಿರ್ಬೇಕು. ಹಂಗೆ ಅವ್ರು ಹೇಳ್ತಿರ್ತಾರೆ, ನಂಗಿಲ್ಲ ಸರ್ ನಾವು ಇದೊಂದು ನಮಗೇನೋ ಕಲಿಸ್ತಿ ಅಂತ. ಅದು ಇಡೀ ತಂಡ ಎಲ್ಲರಿಗೂ ಕಲಿಸಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ರಿಹರ್ಸಲ್ ಇಂಪಾರ್ಟೆಂಟ್ ಮಾಡಬೇಕು.

ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿ.

0: Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ರಿಹರ್ಸಲ್ ಮಾಡೋಗಿಂತ ಮುಂಚೆ ತಾವು ಫಿಕ್ಸ್ ಮಾಡಿರ್ತೀರಾ ಇದೇ ಕತೆ ಅಂತ, ಆದರೆ ಯಾವತ್ತು ಅದನ್ನು ನೀವು ಕ್ಯಾಮ್ರಾ ಮುಂದೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆನ್ ಸ್ಪಾಟ್ ಚೇಂಜಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಆ್ಯಸ್ ಅ ಡೈರೆಕ್ಟರ್ ನೀವು ಭಾಳ ಸ್ಟ್ರಾಂಗ್ ಇರಬೇಕು ವಿತ್ ರೆಸ್ಪೆಕ್ಟ್ ಟು ಯುವರ್ ಸ್ಕ್ರೀನ್ ಪ್ಲೇ, ಸ್ಕ್ರಿಪ್ಟ್ ಇದು ಅದು. ಆನ್ ಸ್ಪಾಟ್ ಚೇಂಜಸ್ ಏನಾದ್ರು ಮಾಡಿ ಏನಾದ್ರು ಆಗಿದೆ
2: ಆನ್ ಸ್ಪಾಟ್? ಅದೆಲ್ಲ ಪ್ರೊಸೆಸ್ ರೀ. ಹೆಂಗಂತಂದ್ರೆ ಈಗ ನಮಗೆ ಗೊತ್ತಿಲ್ಲ, ಈಗ ಬಂದಿವಿ ಎಲ್ಲೋ ಹೋಗ್ತೀವಿ ಇನ್ನೇನೋ ಆಗ್ತಿರುತ್ತೆ. ನಾವು ಹಿಂಗೆ ಪ್ಲಾನ್ ಮಾಡಿರ್ತೀವಿ ಹಿಂಗೆ ಮಾಡಬೇಕು ಹಿಂಗೆ ಆಗಬೇಕು ಅಂತ. ಸೊ ಒಂದು ಸ್ಟ್ರಕ್ಚರ್ ಅಂತ ರೆಡಿ ಆಗಿರುತ್ತೆ. ಹಿಂಗೆ ಅಂತ ಸ್ಟ್ರಕ್ ಆಗೋಕ್ಕಿಂತ ಸ್ವಲ್ಪ ಏನಾದರೂ ಸಿನಿಮಾಗೆ ಪಾಸಿಟಿವ್ ಆಗೋಂಗಿತ್ತಂದರೆ ನಾವು 100% ಆಗಿ ಅದನ್ನು ಆ್ಯಡ್ ಯಾಕಂತಂದರೆ ಒಬ್ಬ ನಿರ್ದೇಶಕ ಸಂಪೂರ್ಣವಾಗಿ ಎಲ್ಲವನ್ನು ನಟನಿಗೆ ಹೇಳೋಕ್ಕಾಗಲ್ಲ. ನಟನಂದೇ ಇನ್ನೇನೋ ಸ್ವತಂತ್ರ ಇರುತ್ತೆ, ಅದನ್ನು ನಾವು ನೋಡಬೇಕು. ಇದು ಮಾಡ್ತಿದ್ದಾನೆ ಹಾಂ ಚೆನ್ನಾಗುತ್ತೆ, ಇದು ವರ್ಕ್ ಆದರೆ ಇಟ್ಕೋಬಹುದು ನಾವು, ಇಲ್ಲ ಅಂತಂದರೆ ಅವ್ರಿಗೂ ಫ್ರೀಡಮ್ ಕೊಡಲೇಬೇಕು ನಾವು. ಅವ್ರಿಗೂ ಹೇಳಲಿಕ್ಕೆ ಯಾರ ಸಂಗೀತ ನಿರ್ದೇಶಕ ಅವರೊಬ್ಬರು ನಿರ್ದೇಶಕನೇ, ಒಬ್ಬ ಆ್ಯಕ್ಟರ್ ಅಂತಂದರೆ ಅವನು ಕೂಡ ನಟನೆಯಲ್ಲಿ ನಿರ್ದೇಶಕನೇ. ಸೊ ಹೀಗಾಗಿ ಅವ್ರದ್ದನ್ನು ಕೇಳಬೇಕು, ಮತ್ತು ಇಡೀ ತಂಡ ನಿರ್ದೇಶಕನ ಜವಾಬ್ದಾರಿಗೆ ದುಡಿಯುವಂತಹ ಮನಸ್ಥಿತಿ ಅವ್ರಿಗೂ ಇರಬೇಕು. ಇದು ಇಲ್ಲ ನಿರ್ದೇಶಕ ಅವ್ರು ಹೇಳಿದ್ದೆ ಆಗಬೇಕು ಅನ್ನೋದಿದೆಯಲ್ಲ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲವನ್ನು ತಗೊಳ್ಳುವಂತಹ ಕೆಲಸವನ್ನು ನಾವು ಮಾಡಬೇಕು, ಮತ್ತು ಅದರಲ್ಲಿ ಏನು ಬೆಸ್ಟ್ ಇದೆಯೋ ಅದನ್ನು ಹೆಕ್ಕುವಂಥ ಕೆಲಸ ಮಾಡಲೇಬೇಕು. ಹಂಗಾದಾಗಲೇ ಸಿನಿಮಾಗಳು ಭಾಳ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಇದೆ.
1: ಉತ್ತಮವಾಗಿ ತಿಳಿಸಿದ್ರಿ. ಚಿತ್ರಕ್ಕೆ ಏನು ಒಳ್ಳೇದು ಅದನ್ನ ನೀವು ಇಂಪ್ರೊವೈಸ್ ಮಾಡೇ ಮಾಡ್ತೀರಾ ಅಂತ. ಸ್ವರ ವಿಜಯ್ ವಿಜಯ್ ಪ್ರಕಾಶ್ ಸರ್ ಬಗ್ಗೆ ಈಗ ಮಾತನಾಡೋಣ.
3: ಎಸ್,
1: ಬಹಳ ಮುಖ್ಯವಾಗಿ ಅವ್ರ ಗೀತೆ ಬಗ್ಗೆ ಏನೋ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ವಿಜಯ್ ಪ್ರಕಾಶ್ ಸರ್, ನಮ್ಗೆ ಹೆಂಗಾಯ್ತು ಅಂತಂದ್ರೆ ನಾವು ಸಾಂಗ್ ಮಾಡಿದ್ವಿ, ಎಲ್ಲರಿಗೂ ಬಹಳ ಇಷ್ಟ ಆಯ್ತು ವಿಜಯ್ ಪ್ರಕಾಶ್ ಯಾರ ಕಡೆ ಹಾಡ್ಸೋಣ ಅಂತಂದಾಗ ನಮ್ಗೆ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರು ವಿಜಯ್ ಪ್ರಕಾಶ್ ಸರ್ ಕಡೆ ಹೋಗೋಣ ಅಂತ. ಸೊ ಅವ್ರಿಗೆ ನಾವು ಫೋನ್ ಮಾಡಿದ್ವಿ, 2-3 ಸರಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ನಿಜವಾಗ್ಲೂ ಬಿಸಿ ಇದ್ರು. ಬಟ್ ಯಾವಾಗ ನಾವು ಅವ್ರಿಗೆ ಸಾಂಗ್ ಕಳಿಸಿದ್ವಿ, ಸಾಂಗ್ ಕಳಿಸಿದ ತಕ್ಷಣ ಅವ್ರು ಕೇಳಿದ್ರು. ಕೇಳಾದ 2-3 ದಿನಕ್ಕಂದ್ರೆ ಇಮಿಡಿಯೇಟ್ ಫೋನ್ ಮಾಡಿದ್ರು ಅವ್ರಿಗೆ. ಅವರು ಅಂದರೆ ಈ ಸಾಂಗ್ದ ಹಿರಿಮೆ ಹಂಗಿತ್ತೇನೋ ಗೊತ್ತಿಲ್ಲ ನನಗೆ. ಅವ್ರು ನನಗೆ ಹೇಳಿದ್ರು 40 ಸಾಂಗ್ ರೆಕಾರ್ಡಿಂಗ್ ಫಂಡಿಂಗ್ ಇತ್ತು ಅವ್ರದ್ದು, ಅದರಲ್ಲಿ ಫಸ್ಟ್ ಪ್ರಯಾರಿಟಿ ನಮಗೆ ಕೊಟ್ಕರೆದ್ರು ಅವ್ರು. ಅಂದರೆ ಈ ಹಾಡು ಅವರನ್ನು ಸೆಳೀತು ಅಂತ. ಅಂದರೆ ಅವ್ರಿಗಿರೋ ಒಂದು ನಾಲೆಜ್ ಇದೆ, ಅವ್ರಿಗಿರೋ ಒಂದು ಶಕ್ತಿ ಇದೆ ಅಲ್ಲ, ಒಂದು ಸಂಗೀತನ ಜಡ್ಜ್ ಮಾಡುವಂಥ ಶಕ್ತಿ ಇದೆ ಅಲ್ಲ, ನಿಜಕ್ಕೂ ಕೂಡ ಭಾಳ ದೊಡ್ಡದಿತ್ತು. ಸೊ ಹಿಂಗಾಗಿ ಅವ್ರನ್ನ ನಮ್ಮನ್ನ ಕರೆದ್ರು. ನಾವು ರೆಕಾರ್ಡಿಂಗ್ ಅದ್ರ ಬಗ್ಗೆ ಭಾಳ ಅದ್ಭುತವಾಗಿ ಮಾತಾಡಿದ್ರು ಅವ್ರು. ನಮ್ಮ ಸಂಗೀತ ನಿರ್ದೇಶಕರಿಗಂತೂ ಅಖಿಲ್ ಅವ್ರಿಗಂತೂ ಭಾಳ ಚೆನ್ನಾಗಿ ಮಾತಾಡಿದ್ರು. ಇದನ್ನು ಕೇಳಿದ್ರೆ ಯಾವುದೋ ಒಂದು ಬಹಳ ದೊಡ್ಡ ರಾಗ ಅನ್ಸುತ್ತೆ ಅಂತ. ಇವ್ರನ್ನೇ ಕರೆದು ಮತ್ತೆ ಇವ್ರಿಗೆ ಸ್ವರಗಳನ್ನ ಹೇಳಲಿಕ್ಕೆ ಹಚ್ಚಿ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ನಂದು ಒಂದು ಆಸೆ ಇತ್ತು, ನಾನು ಬರೆದಿರೋ ಸಾಲುಗಳಿಗೆ ವಿಜಯಪ್ರಕಾಶ್ ಅವ್ರ ಧ್ವನಿ ಯಾರಿಗೆ ಹೆಮ್ಮೆ ಇರಲ್ಲ, ನನಗೂ ಕೂಡ ಖುಷಿ ಆಯ್ತು. ಸಾಹಿತ್ಯದ ಬಗ್ಗೆನೂ ಬಹಳ ಚೆನ್ನಾಗಿ ಮಾತಾಡಿದ್ರು, ಒಳ್ಳೆ ವ್ಯಕ್ತಿ.
1: ಅಖಿಲ್ ಅವರೇ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಸ್ವರ ವಿಜಯ್ ವಿಜಯ್ ಪ್ರಕಾಶ್?
4: ಭಾರಿ ಖುಷಿ ಸರ್, ವೆರಿ ಫ್ರೆಂಡ್ಲಿ, ವೆರಿ ಸಪೋರ್ಟಿವ್.
2: ಸೊ ಅವ್ರದ್ದು ದೊಡ್ಡ ಗುಣದ ಬಗ್ಗೆ ಹೇಳ್ಬೇಕು ನಾನು ಏನಂತಂದ್ರೆ, ನಾವೆಲ್ಲ ಸಾಂಗ್ ಎಲ್ಲ ಮಾಡಿದ್ವಿ, ಎಲ್ಲ ಆಯ್ತು, ಎಲ್ಲ ತಗೊಂಡು ಬಂದ್ವಿ, ಕಳಿಸಿದ್ರು, ಆಯ್ತು ಆಯ್ತು. ಅದಾದ್ಮೇಲೆ ನಮ್ಗೆ ಒಂದು 2 ವಾರ ಆದ್ಮೇಲೆ ನನ್ಗೂ ಅಖಿಲ್ಗೂ ಒಂದ್ ಸ್ವಲ್ಪ ಬೇಜಾರಾಗತ್ತಿತ್ತು. ಮೊದಲನೇ 2 ಸಾಲ ಅದ್ ಏನೋ ನಮ್ಗೆ ಒಂದು ಅಂದ್ರೆ ಅವ್ರು ಚೆನ್ನಾಗಿ ಹಾಡಿದ್ರು, ಬಟ್ ನಮ್ಗೇನೋ ಇನ್ನೇನೋ ಬೇರೆ ಬೇಕಾಗಿತ್ತು ಅಂತ. ಸೊ ಅಲ್ಲಿ ಅವ್ರು ಕೇಳಿದ್ರು ನಮ್ಗೆ ಮತ್ತೇನಾದ್ರೂ ಬೇಕಾ ಅಂತ. ಅವಾಗ ನಾವು ಇಲ್ಲ ನೋಡಿ ಹೆಂಗಿರುತ್ತಂದ್ರೆ, ಭಯ ಮತ್ತು ಭಕ್ತಿ ಇವೆರಡು ಕರೆಕ್ಟ್ ಇರಬೇಕು. ನಮ್ಗೇನಾಗ್ಬಿಡ್ತು ಅಲ್ಲಿ ಸ್ವಲ್ಪ ಭಯ ಜಾಸ್ತಿ ಆಯ್ತೋ ಭಕ್ತಿ ಜಾಸ್ತಿ ಆಯ್ತೋ ಗೊತ್ತಾಗಲಿಲ್ಲ, ಹಿಂಗಾಗಿ ನಾವು ಸುಮ್ಮನೆ ಬಂದ್ಬಿಟ್ವಿ. ಅವಾಗ ಆ ನಂತರ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಏನಂತ, ಫೋನ್ ಮಾಡಿ, ಸರ್ ಮೊದಲನೇ ಒಂದು 2-3 ಸಾಲು ನೀವು ಹಾಡು ಕಳಿಸ್ಬೋದಾ ಸರ್ ಸ್ವಲ್ಪ ಹಿಂಗೆ ಅಂತ. ಅವ್ರು ಹೇಳಿದ ತಕ್ಷಣ ಮಾರನೇ ದಿನ ನಾವು ಕಳಿಸಲ್ಲ ಅಂತಿತ್ತು ನಮ್ಗೆ. ಅವ್ರಿಗಿರೋ ಸಿಕ್ಕಾಪಟ್ಟೆ ಬಿಸಿ ಇದ್ರು, ನಮ್ಗೆ ಗೊತ್ತಿತ್ತು ಅವ್ರು ಎಲ್ಲೆಲ್ಲಿ ಶೋ ಇದಾವೆ ಎಲ್ಲೆಲ್ಲಿ ಹೊಂಟಿದ್ದಾರೆ ಅಂತ. ರಾತ್ರಿ 1 ಗಂಟೆಗೆ ನಂಗೆ ವಾಪಸ್ ಮೆಸೇಜ್ ಮಾಡಿದ್ದಾರೆ, ಅವ್ರು ಹಾಡ್ಬಿಟ್ಟು ಅದನ್ನು ಕರೆಕ್ಟಾಗಿ ಹಾಡಿ ನಂಗೆ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ, ಗುರುಗಳೇ ಇದು ಓಕೆನಾ ನಿಮಗೆ ಅಂತ. ಅದು ನಿಜಕ್ಕೂ ದೊಡ್ಡ ಕಲಾವಿದರಿಂದ ನಾವು ಕಲಿಬೇಕಾದಂತಹ ಅತಿ ಮುಖ್ಯವಾದಂತಹ ಗುಣ ಇದು ಅಂತ. ಹೊಸಬರನ್ನು ಸ್ವೀಕರಿಸೋ ಗುಣ ಇದೆಯಲ್ಲ ವಿಜಯಪ್ರಕಾಶ್ ಅವ್ರ, ಅದು ನಿಜಕ್ಕೂ ನಂಗೆ ಅದಕ್ಕೆ ಅವ್ರು ಅಲ್ಲಿರೋದ್ರಿ, ಆ ಗುಣಗಳನ್ನು ಮೈಗೂಡಿಸಿದ್ದಿಂದನೇ ಅವ್ರು ಅಲ್ಲಿದ್ದಾರೆ ಅನ್ನೋದು ನನಗೆ ಗೊತ್ತಾಯ್ತು. 1 ಗಂಟೆಗೆ ಮೆಸೇಜ್ ಮಾಡಿದ್ದಾರೆ ರಾತ್ರಿ 1 ಗಂಟೆಗೆ.
4: ಲೈಕ್ ವೆರಿ ಸಪೋರ್ಟಿವ್, ವೆರಿ ಲೈಕ್ ಡೀಸೆಂಟ್, ಲೈಕ್ ಆರಾಮ್ಸೆ ಬಂದರು, ಲೈಕ್ ಸಾಂಗ್ಸ್ ಇಂಪ್ರೊವೈಸ್ ಮಾಡಿದ್ರು ಅವರೇ. ಇದನ್ನ ಹಿಂಗೆ ತಗೊಳ್ಳೋಣ, ಇದನ್ನ ಹಂಗೆ ತಗೊಳ್ಳೋಣ, ಅವ್ರ ಇನ್ವಾಲ್ವ್ಮೆಂಟ್, ಕಂಪ್ಲೀಟ್ ಇನ್ವಾಲ್ವ್ಮೆಂಟ್, ಇದನ್ನ ಹಿಂಗೆ ಇಂಪ್ರೊವೈಸ್ ಮಾಡೋಣ, ಆಕಾರ ಕೊಡೋಣ ಅಥವಾ ಏನು ಕೊಡೋಣ, ಇಂಪ್ರೊವೈಸೇಷನ್ ವೇರಿಯೇಷನ್ಸ್, ಅವರೇ ಇನ್ವಾಲ್ವ್ಮೆಂಟ್ ತೋರಿಸಿ ಅದನ್ನು ಬಿಲ್ಡ್ ಮಾಡಿ ಸಾಂಗ್ ಆನ್ ಸ್ಪಾಟ್ ಆ ಶಾರ್ಟ್ ಸ್ಪ್ಯಾನ್ ಒಳಗೆ ಬಿಲ್ಡ್ ಮಾಡಿ ದ ನೆಕ್ಸ್ಟ್ ಲೆವೆಲ್ ಒಯ್ಯಿದ್ರೆ ದಟ್ ವಾಸ್ ಕ್ರೇಜಿ, ಲೈಕ್ ಭಾರಿ ಅನ್ಸ ಸರ್ ಒಮ್ಮೆಗೆ. ಅದಕ್ಕೆ ಲೈಕ್ ಆ ಲೆವೆಲ್ ಆಫ್ ಸ್ಕಿಲ್ ಶಾರ್ಪ್ನಿಂಗ್ ಇತ್ತಲ್ಲ, ದಟ್ ಈಸ್ ಕ್ರೇಜಿ, ಭಾರಿ ಅನ್ಸ, ಭಾರಿ ಇಷ್ಟ.
1: ಸ್ನೇಹಿತರೆ, ಇದಾಗಿತ್ತು ಯುವ ಧ್ವನಿ ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಡೆಯುವ ದೋಣಿ ಚಿತ್ರ ತಂಡದವರು ಬಂದಿದ್ರು. ಅದರಲ್ಲಿ ಡೈರೆಕ್ಟರ್ ಆದ ಹಾಗೂ ಲಿರಿಸಿಸ್ಟ್ ಆದ ಉಮೇಶ್ ಬಡಿಗೇರವರು, ಅವರೊಂದಿಗೆ ಹೀರೋಯಿನ್ ಆದ ಸನ್ನಿಧಿ ಶೆಟ್ಟಿ ಹಾಗೂ ಸಂಗೀತ ನಿರ್ದೇಶಕರು ಆಫ್ ನಡೆಯುವ ದೋಣಿ ಅಖಿಲ್ ಅವರು ಕೂಡ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ತಮ್ಮಿಂದ ಪ್ರಾರಂಭ ಮಾಡೋಣ ಉಮೇಶ್ ಸರ್.
2: ಒಳ್ಳೆ ಸಿನಿಮಾ, ಒಳ್ಳೆ ಸಾಹಿತ್ಯ, ಒಳ್ಳೆ ಸಂಗೀತ, ಒಳ್ಳೆ ಹೊಸ ತಂಡ, ಹೊಸ ಕಲ್ಪನೆ, ಎಲ್ಲರೂ ಇದನ್ನೇ ಹೇಳ್ಕೊಂಡು ಸಿನಿಮಾ ಮಾಡ್ತಾರೆ, ನಾವು ಅದನ್ನೇ ಹೇಳೋದು ಸಂಪ್ರದಾಯ. ಸೊ ಹೀಗಾಗಿ ನೀವು ಕೇಳಿದಾಗ ನಿಮ್ಮ ಕಿವಿಗೆ ಏನೋ ಹೊಸತ್ತಾಗತ್ತೆ, ನೀವು ನೋಡಿದಾಗ ನಿಮ್ಮ ಕಣ್ಣಿಗೆ ಏನೋ ಖಂಡಿತವಾಗಲೂ ಹೊಸತ್ತಾಗತ್ತೆ. ಹಾಗೆ ತಾಗಿದಾಗ ನಮ್ಮನ್ನು ತಬ್ಕೊಳ್ಳಿ, ಖಂಡಿತವಾಗಲೂ ಒಂದು ಹೊಸ ಟೀಮು ಖಂಡಿತವಾಗಲೂ ನಿಮಗೊಂದು ಭರವಸೆಯನ್ನು ಮೂಡಿಸುತ್ತೆ. ನಡೆಯೋ ದೋಣಿ ಮರಿಬೇಡಿ, ಖಂಡಿತವಾಗಲೂ ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ದಯವಿಟ್ಟು ತಾವೆಲ್ಲರೂ ನೋಡಿ. 15ನೇ ತಾರೀಕಿಗೆ, ಇದೇ ತಿಂಗಳು 15ನೇ ತಾರೀಕಿಗೆ ಜಯಂತ್ ಕಾಕಿನಿ ಸರ್ರು ಅದನ್ನು ರಿಲೀಸ್ ಮಾಡ್ತಿದ್ದಾರೆ. ಶ್ರೀರತ್ನ ಯೂಟ್ಯೂಬ್ ಚಾನಲಲ್ಲಿ ಹಾಡು ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ನೋಡಿರಿ, ಅದನ್ನು ಶೇರ್ ಮಾಡಿರಿ. ಉತ್ತರ ಕರ್ನಾಟಕದ ಮಣ್ಣಿನ ಗುಣ ಇದೆ, ವಾಸನೆ ಇದೆ, ಕಂಪಿದೆ, ಹೊಳಪಿದೆ. ನೀವೆಲ್ಲರೂ, ಯೋಗರಾಜ್ ಭಟ್ ಸರ್ ಒಂದು ಭಾರಿ ಮಾತು ಹೇಳಿದರು. ಏನು ಹೇಳಿದ್ರು ಅಂತಂದರೆ, ಇವರೆಲ್ಲ ಬಂದಿದ್ದಕ್ಕೆ ನನಗೆ ನಮ್ಮ ಭಾಗದ ರೊಟ್ಟಿ ಜುನಕ ಮೊಸರು ನೆನಪಾತ್ರಿ ಅನ್ನುವಂಥ ಮಾತು ಹೇಳಿದರು. ಸೊ ಅದನ್ನು ನಾನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತೀನಿ. ಸೊ ನೀವು ನೋಡಿ, ಹಾಡು ಕೇಳಿ, ಸಿನಿಮಾ ನೋಡಿ, ಇಲ್ಲಿರುವ ಕಲಾವಿದರನ್ನ ಬೆಳೆಸ್ರಿ ಅನ್ನೋದಷ್ಟೇ. ಹಾಡು ಇದೇ ತಿಂಗಳು 15ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ ಶ್ರೀರತ್ನ ಯೂಟ್ಯೂಬ್ ಚಾನಲಲ್ಲಿ. ಸಿನಿಮಾ ಇನ್ನೂ 2 ತಿಂಗಳಾಗುತ್ತೆ, ಅದನ್ನು ಸಿನಿಮಾ ಡೇಟ್ ಮತ್ತೊಮ್ಮೆ ನಾವು ರಿವೀಲ್ ಮಾಡ್ತೀವಿ.
3: ಸನ್ನಿಧಿ ಅವರೇ, ಎಸ್, ಸಾಂಗ್ ತುಂಬ ಚೆನ್ನಾಗಿದೆ, ಎಲ್ಲರೂ ಖುಷಿಯಿಂದ ಕೆಲಸ ಮಾಡಿದ್ದೀವಿ, ಎಲ್ಲರೂ ನೋಡಿ. 15th May 15th ಸಾಂಗ್ ರಿಲೀಸ್ ಆಗುತ್ತೆ. ಪ್ಲಸ್ ನಮ್ಮ ಸರ್ ಹೇಳ್ದಂಗೆ ಎಲ್ಲರೂ ಹೋಗಿ ಚಿತ್ರಮಂದಿರದಲ್ಲೇ ನಮ್ಮ ಫಿಲ್ಮ್ನ ನೋಡಿ.
4: ದ ಸ್ಟೋರಿ ಆಗಲಿ, ಇದು ಆ್ಯಕ್ಟಿಂಗ್ ಆಗಲಿ ಅಥವಾ ಮ್ಯೂಸಿಕ್ ಆಗಲಿ, ಎಲ್ಲ ಓವರ್ ಆಲ್ ಪ್ರಾಡಕ್ಟ್ ಆಯ್ತಲ್ಲ, ಮಸ್ತ್ ಬಂದೈತಿ. ಲೈಕ್ ಎವ್ರಿಬಡಿ, ಎಲ್ಲರೂ, ಎಲ್ಲ ಜನತೆಗೂ, ಲೈಕ್ ಥಿಯೇಟರ್ ಬಂದು ಮೂವಿ ನೋಡಿರಿ, ಮೂವಿ ಸಪೋರ್ಟ್ ಮಾಡಿರಿ. ನಮ್ಮ ಕನ್ನಡ ಇಂದ, ಕನ್ನಡ ಇಂಡಸ್ಟ್ರಿಯಿಂದ ಒಂದು ಹೊಸ ಮೂವಿ ಬರುತ್ತೆ, ಎಲ್ಲ ಹೊಸ ಪ್ರತಿಭೆ, ಲೈಕ್ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.
1: ಸ್ನೇಹಿತರೆ, ಇದಾಗಿತ್ತು ಯುವ ಧ್ವನಿ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಡೆಯುವ ಧ್ವನಿ ಚಿತ್ರ ತಂಡದವರು ಬಂದಿದ್ರು. ಉಮೇಶ್ ಬಡಿಗೇರವರು ಡೈರೆಕ್ಟರ್ ಅಂಡ್ ಲಿರಿಸಿಸ್ಟ್, ಸನ್ನಿಧಿ ಶೆಟ್ಟಿ ಹೀರೋಯಿನ್ ಆ್ಯಂಡ್ ಅಖಿಲ್ ಮ್ಯೂಸಿಕ್ ಡೈರೆಕ್ಟರ್. ಕಾರ್ಯಕ್ರಮದಲ್ಲಿ ಇವರು ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಚಿತ್ರದ ಬಗ್ಗೆ, ಚಿತ್ರದ ಉದ್ದೇಶ, ಜರ್ನಿ, ಎಲ್ಲರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟರು. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
2: ಕೊನೆಯದಾಗಿ, ವೇಣುಧನಿ ಈ ಭಾಗದಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ, ಹೊಸ ಪ್ರತಿಭೆಗಳಿಗೆ ಅವಕಾಶಗಳನ್ನು ನೀಡ್ತಾ ಇದೆ, ಧ್ವನಿ ಆಗ್ತಿದೆ. ಪ್ರತಿಭೆಗಳ ತಮ್ಮ ಪ್ರತಿಭೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಭಾಳಷ್ಟು ಶ್ರೀಮಂತಿಕೆಯಿಂದ ಕೆಲಸ ಮಾಡ್ತಾ ಇದೆ. ಸೊ ಹೀಗಾಗಿ ವೇಣುಧನಿಗೆ ನಮ್ಮ ನಡೆಯೋ ದೇವನ ಚಿತ್ರತಂಡ ಯಾವತ್ತೂ ಕೂಡ ಚಿರಋಣಿ. ಈ ಕೆಲಸ ಹೀಗೆ ನಡೀಲಿ, ಇನ್ನಷ್ಟು ಸಿನಿಮಾ ಕಾರ್ಯಗಳ ತಂಡಗಳನ್ನು ಕರೆತಂದು ಅವರನ್ನು ಬೆಳೆಸುವಂತಹ ಶಕ್ತಿ ನಿಮಗಿದೆ, ಅದನ್ನು ಖಂಡಿತವಾಗಲೂ ನೀವು ಮಾಡಿ. ಬೆಳಗಾವಿಯ ಸಾಂಸ್ಕೃತಿಕ ಕೇಂದ್ರ ಯಾವುದಾದ್ರೂ ಇದ್ದರೆ ಅದು ವೇಣುಧ್ವನಿ ನಿಮಗೆ.
3: ಥ್ಯಾಂಕ್ ಯು ವೇಣುಧ್ವನಿ.
4: ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.

ಸ್ನೇಹಿತರೆ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.

0: अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: ろうよな、やろうよな、やろうよな。
1: ಬಂದ ನೋಡು ಮಂಜುನಾಥ, ಶುಭೋದಯ ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ಏನು ಧ್ವನಿ ಇದು? 90.0 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ವಿಶೇಷ ಆಟ ಇರುವುದಿಲ್ಲ, ಕನ್ನಡ ಚಿತ್ರರಂಗದ ಮಸ್ತ್ ಮಸ್ತ್ ಗೀತೆಯನ್ನು ರಿಕ್ವೆಸ್ಟ್ ಮಾಡೋಕ್ಕೆ ನಿಮಗೆ ಅವಕಾಶ. 9019049904 ಈ ನಂಬರ್ ಮೇಲೆ ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮಾಡಿ ಆತ್ಮೀಯ ಸ್ನೇಹಿತರೆ. ಎಸ್, ಸೊ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019049904 ಈ ನಂಬರ್ ಮೇಲೆ ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದ ಮಸ್ತ್ ಮಸ್ತ್ ಗೀತೆಯನ್ನು ರಿಕ್ವೆಸ್ಟ್ ಮಾಡೋದೇ ಕಾರ್ಯಕ್ರಮದ ವಿಶೇಷತೆ. ಇವತ್ತಿನ ದಿನ ಯಾವುದೇ ಆಟ ಇಲ್ಲ, ಆದರೆ ಕನ್ನಡ ಚಿತ್ರರಂಗದ ಮಸ್ತ್ ಮಸ್ತ್ ಗೀತೆ, ಅದರಲ್ಲಿ ನಿಯಮ ಪಾಲಿಸಿ ದೇವ್ರದ್ದು ಭಕ್ತಿ ಗೀತೆ ಇರಲಾರದೆ ಒಳ್ಳೆ ಗೀತೆಗಳು. ಸೊ ಮನದ ಮದ ಮೋಹಿನಿ, ಎಸ್ ಮದನ ಮನ ಮೋಹಿನಿ ಈ ಗೀತೆಯೊಂದಿಗೆ ಆರಂಭ ಮಾಡ್ತಾ ಇದ್ದೇನೆ ಇವತ್ತಿನ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮವನ್ನು. ಸೊ ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಡನ್ನು ಕೇಳಿ ಮಜಾ ಮಾಡಿ.

ಆಲ್ರೈಟ್ ಆತ್ಮೀಯ ಸ್ನೇಹಿತರೆ, ಒಮ್ಮೆ ಹಿಂದಿ ಪ್ಲೇ ಆಗಿರುತ್ತೆ ನಮ್ಮ ಆ್ಯಪ್ನಲ್ಲಿ, ಯಾವತ್ತು ನೆಟ್ವರ್ಕ್ ಹೋದರೆ ಹಿಂದಿ ಪ್ಲೇನೇ ಆಗುತ್ತೆ. ಸೊ ಟೆನ್ಷನ್ ತೊಗೋಬೇಡಿ, ವಾಪಸ್ ಬಂದಿದೆ. ಸೊ ನಮ್ಮ ಪದ್ಮಾ ಟೇಲರ್ ಅವರು ಕಣ್ಣೀರ ಧಾರೆ ಈ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ಸೊ ಎಸ್, ಆ್ಯಪ್ನಲ್ಲಿ ಬರ್ತಾ ಇದೆ, ಈಗ ಬಂತಲ್ಲ ನಂಗೊತ್ತು. ಸೊ ಆತ್ಮೀಯ ಸ್ನೇಹಿತರೆ, ಏನಿದು ಫೋನ್ ಇದು ದಿಲೀಪ್ ರಾಜ್ ಅವರು. ಯಾರು ನಿನ್ನೆ ಆ ಒಂದು ನ್ಯೂಸನ್ನು ನೋಡಿ ಬಹಳ ದುಃಖವಾಯಿತು, ಏಕೆಂದರೆ ಭಾಳ ಫಿಟ್ ಆದ ಒಬ್ಬ ವ್ಯಕ್ತಿ ಅಪ್ಪು ಸರ್ ನೆನಪಾಯ್ತು ರೀ ಸ್ನೇಹಿತರೆ, ಹಂಗೆ ಒಂದು ಘಟನೆ ಆಗಿದೆ. ಆ್ಯಂಡ್ ಇನ್ನೊಂದೇನಂದರೆ, ಅವರ ಸೀರಿಯಲ್ ನಮ್ಮ ತಾಯಿನು ನೋಡ್ತಿದ್ರು, ಮಿಲನ ಚಿತ್ರದಲ್ಲಿಯೂ ಅವರು ನಟಿಸಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು ಆತ್ಮೀಯ ಸ್ನೇಹಿತರೆ. ಸೊ ವಿನೋದ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಅವರು ಅಭಿನಯಿಸಿರುವ ಚಿತ್ರದ ಒಂದು ಗೀತೆ ನಡಿರಿಸೋ ಸ್ನೇಹಿತರೆ. ಅವರು ಅಭಿನಯಿಸಿರುವ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡೋಣ. ಸೊ ಇದಾಗಿದೆ ದಿಲೀಪ್ ರಾಜ್ ಅವರು ಅಭಿನಯಿಸಿರುವ ಚಿತ್ರ ಬಾಯ್ಫ್ರೆಂಡ್ ಅನ್ನೋ ಚಿತ್ರದ್ದು. ಸೊ ಸ್ನೇಹಿತರೆ, ಚಂದಿರ ಚಂದಿರ ಈ ಗೀತೆಯೊಂದಿಗೆ ವಿನೋದ್ ಅವರು ಭಾಗವಹಿಸಿದ್ದಾರೆ. ಇದಾದ ತಕ್ಷಣ ಸುನೀಲ್ ಆಕಾಶ್ ದೀಪ್ ಅವರ ಹಾಡು, ಅದಾದ ತಕ್ಷಣ ಜೀವ ಕೊಟ್ಟವಳು ಬಾಯ್ ಶೋಭಾ ಢೌಲಿ ಅವರು, ಅದಾದ ತಕ್ಷಣ ಕಣ್ಣೀರ ಧಾರೆ ಬಾಯ್ ಪದ್ಮಾ ಟೇಲರ್. ನಿಮ್ಮೊಂದಿಗೆ ನಾವು ಸ್ಪೆಷಲ್ ನಡೆದಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ನಿಮಗೆ ಬೇಕಾದ ಗೀತೆಗಳು, ನಿಯಮ ಒಂದೇ, ದೇವ್ರದ ಗೀತೆ ಇಲ್ಲ, ಇಲ್ಲದೆ ನೀವು ಗೀತೆಯನ್ನು ರಿಕ್ವೆಸ್ಟ್ ಮಾಡಿ. ಎಸ್, ನಿನ್ನೆ ಹಲ್ಲಿನ ನೋವಾಗಿತ್ತು, ಸೊ ಹಲ್ಲಿನ ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದಾಗ ಸ್ವಲ್ಪ ಬಾಯಿ ತೆಗ್ಲಿಕ್ಕೆ ಆಗಿಲ್ಲ, ಅದಕ್ಕೆ ಸ್ಲೋಲಿ ಮಾತಾಡ್ತಿದ್ದೇನೆ. ಸೊ ಏನೂ ಇಲ್ಲ, ರಿಲ್ಯಾಕ್ಸ್ ಆಗಿ ಒಳ್ಳೊಳ್ಳೆ ಗೀತೆಯನ್ನು ರಿಕ್ವೆಸ್ಟ್ ನೀವು ಮಾಡ್ಬೋದು. ಹಾಡನ್ನು ಕೇಳಿ ಎಂಜಾಯ್ ಮಾಡಿ.

ಸುಆತ್ಮೀಯ ಸ್ನೇಹಿತರೆ, ಆ್ಯಪ್ನಲ್ಲಿ ಕೇಳ್ತಾ ಇರೋ ನನ್ನ ಪ್ರೀತಿಯ ಸ್ನೇಹಿತರೆ, ಸ್ವಲ್ಪ ನೆಟ್ವರ್ಕ್ ಇದಾಗ್ತಾ ಇದೆ, ನನಗೆ ಗೊತ್ತು, ಕಟ್ಟಾಗಿ ವಾಪಸ್ ಹಿಂದಿ ವಾಪಸ್ ಕನ್ನಡ. ಸೊ ಬರುತ್ತೆ, ಟೆನ್ಷನ್ ತೊಗೋಬೇಡಿ. ಈಗ ಶೋಭಾ ಡವ್ಲಿ ಅವರ ಹಾಡು ರೆಡಿ ಆಗಿದೆ, ಜೀವ ಕೊಟ್ಟವಳು. ಇಲ್ಲಿ ಸಮಸ್ಯೆ ನಿಮ್ಮ ಕಡೆ ಇಲ್ಲ, ಇಲ್ಲೇ ಸಮಸ್ಯೆ, ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ. ಸೊ ದಯವಿಟ್ಟು ಸ್ವಲ್ಪ ಇದಾಗುತ್ತೆ, ವಾಪಸ್ ಬರುತ್ತೆ. ಸೊ ಆ ಗ್ಯಾಪ್ನಲ್ಲಿ ಒಳ್ಳೊಳ್ಳೆ ಗೀತೆ ರಿಕ್ವೆಸ್ಟ್ ಮಾಡಿದ್ದೀರಾ, ಕೇಳಿ ಎಂಜಾಯ್ ಮಾಡಿ.

ದಿಸ್ ಇಸ್ ಅ ಸಾಂಗ್ ಫ್ರಾಮ್ ದ ಮೂವಿ ಅಣ್ಣಯ್ಯ. ಆತ್ಮೀಯ ಸ್ನೇಹಿತರೆ, ಈ ಗೀತೆಯನ್ನ ಗಣಪತಿ ಭಂಡಾರಿಯವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಇದ್ರಗಿಂತ ಮುಂಚಿನ ಗೀತೆ ಶೋಭಾ ಡವ್ಲಿ ಅವ್ರದ್ದಾಗಿತ್ತು. ಅವರು ಪ್ರೀತಿಯಿಂದ ಅವರ ತಾಯಂದಿರಿಗೋಸ್ಕರ ಈ ಗೀತೆಯನ್ನ ಎಸ್ ಆತ್ಮೀಯ ಸ್ನೇಹಿತರೆ ರಿಕ್ವೆಸ್ಟ್ ಮಾಡಿರೋವರು ಶೋಭಾ ಅವರ ಪಾರ್ವತಿಯವರು, ಮಹಾದೇವಿಯವ್ರಿಗೋಸ್ಕರ, ರಾಧಾ ಅವ್ರಿಗೋಸ್ಕರ, ಸಾವಿತ್ರಿ ಅವ್ರಿಗೋಸ್ಕರ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಗಣಪತಿ ಭಂಡಾರಿಯವ್ರದ್ದು. ಇದಾದ ತಕ್ಷಣ ಪದ್ಮಾ ಅವರೇ, ನಿಮ್ಮದು ಎಸ್ ಇವತ್ತು ಸ್ವಲ್ಪ ನೆಟ್ವರ್ಕ್ ಮೇಲ್ತೆಳಗ್ ಆಗ್ತಾ ಇರುತ್ತೆ. ಆ್ಯಪ್ನಲ್ಲಿ ಕೇಳ್ತಾ ಇರೋ ನನ್ನ ಪ್ರೀತಿಯ ಸ್ನೇಹಿತರಿಗೆ ಒಂದೇ ರಿಕ್ವೆಸ್ಟು, ಒಮ್ಮೆ ಆ್ಯಪ್ ಇಲ್ಲಿ ನೆಟ್ವರ್ಕ್ ಹೋದರೆ ಅಲ್ಲಿ ಹಿಂದಿಯಲ್ಲಿ ಬರುತ್ತೆ, ಬಟ್ ಎಸ್ ನೀವು ಆ್ಯಪ್ ಬಂದ್ ಮಾಡಲಿಕ್ಕೆ ಹೋಗಬೇಡಿ, ವಾಪಸ್ ಬರುತ್ತೆ. ಎಲ್ಲರ ಗೀತೆ ಲೋಡ್ ಮಾಡೇನಿ ನಾನು. ಆ್ಯಂಡ್ ಮಾನವ ಕದ್ದ ಅನ್ನೋ ಒಂದು ಗೀತೆ ಚಂದ್ರಕಾಂತ್ ಬಡ್ಗಾವಿಯವ್ರದ್ದು. ಹೂವೇ ಹೂವೇ ಅನ್ನೋ ಗೀತೆಯೊಂದಿಗೆ H2O ಚಿತ್ರದ ಗೀತೆ ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಗಣಪತಿ ಭಂಡಾರಿಯವರು. ಸೊ ಆ ಒಂದು ಗೀತೆ ಅವ್ರಿಗೋಸ್ಕರ. ಈ ಗೀತೆ ಆ್ಯಕ್ಚುಲಿ ಸಿಂಚನ ಅವ್ರದ್ದು ಆಗಿದೆ, ವಿಚ್ ಇಸ್ ಅಣ್ಣಯ್ಯ ಅಣ್ಣಯ್ಯ. ಇದಾದ ತಕ್ಷಣ ಸ್ನೇಹಿತರೆ ಪದ್ಮಾ ಅವ್ರದ್ದು, ಅದಾದ ತಕ್ಷಣ ಚಂದ್ರಕಾಂತ್ ಬಡಗಾವಿ, ಅದಾದ ತಕ್ಷಣ ಗಣಪತಿ ಭಂಡಾರಿಯವ್ರದ್ದು, ಅದಾದ ತಕ್ಷಣ ಗಜಾನನ್ ಕಾಮ್ಕರ್ ಅವ್ರದ್ದು. ರಾಜಶ್ರೀ ಅವರು ಕರೆ ಮಾಡಿದರು, ಹೇಗಿದೆಯಾ ಅಂತ ಕೇಳಿದರು. ನಾನು ಚೆನ್ನಾಗಿದ್ದೇನೆ. ಹಲ್ಲಿನ ಒಂದು ಟ್ರೀಟ್ಮೆಂಟ್ ಆಯಿತು ಆತ್ಮೀಯ ಸ್ನೇಹಿತರೆ. ಬಾಪ್ರೆ, ಲೈಫಲ್ಲಿ ಒಂದು ಮಾತ್ರ ಹೇಳ್ತೇನೆ, ಹಲ್ಲಿನ ಸಮಸ್ಯೆ ಎಷ್ಟು ಜಲ್ದಿ ನೀವು ಡೆಂಟಿಸ್ಟ್ ವೈದ್ಯರ ಕಡೆ ಹೋಗ್ತೀರಾ ಅಷ್ಟೇ ಉತ್ತಮ ಆತ್ಮೀಯ ಸ್ನೇಹಿತರೆ. ಏಕೆ ಅಂದರೆ ನಾನು ಬಹಳ ಶೀಘ್ರದಲ್ಲಿ ಹಲ್ಲು ತಿಕ್ಕುವಾಗ ಹಲ್ಲು ಮೇಲೆ ಏನೋ ಕರಿ ಕಲರ್ ಕಾಣಿಸಿತ್ತು, ಓಡಿದ್ನಿ ಹೋದ್ನಿ, ನೀರೆಲ್ಲ ಕುಡಿಯುವಾಗ ಸ್ವಲ್ಪ ಜುಮ್ ಆಗೋದು, ನನಗೆ ಕೈ ಕಾಲು ತಂಡಾತ್ರಪ್ಪ, ಏನಾದ್ರೂ ಸಮಸ್ಯೆ ಆಗಿರ್ಬೋದು ಅಂತ. ಆದರೆ ಎಕ್ಸ್ರೇ ಎಲ್ಲ ತೆಗೆದಾದ ತಕ್ಷಣ ವೈದ್ಯರೇ ಹೇಳಿದರು, ಮಂಜುನಾಥ ಬಹಳ ಕರೆಕ್ಟ್ ಟೈಮಿಗೆ ಬಂದಿದೆಯಾ, ಹಿಂಗೆ ಎಲ್ಲರೂ ಬಂದರೆ ಎಲ್ಲರದು ಹಲ್ಲು ಆರೋಗ್ಯವಾಗಿರುತ್ತೆಪ್ಪ ಅಂತ. ಸೊ ನನ್ನ ಪ್ರೀತಿಯ ಸ್ನೇಹಿತರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಯಾರ್ದಾದ್ರೂ ಏನಾದರೂ ಹಲ್ಲಿನ ಸಮಸ್ಯೆ, ನಿಮಗೆ ಹಲ್ಲು ತಿಕ್ಕುವಾಗ ಹಲ್ಲು ಬಾಯಿ ತೆಗೆದು ನೋಡಿ, ಅದು ನಿಮಗೆ ಗೊತ್ತಾಗೋದಿಲ್ಲ, ಎದುವರೆಗೂ ಅದು ನಿಮ್ಗೆ ನೋವು ಕೊಡೋದಿಲ್ಲ, ಜಸ್ಟ್ ನೋಡಿ, ಹೊರಗಿಂದ ಪಳಪಳ ಅಂತ ಇರಬೇಕು ಆತ್ಮೀಯ ಸ್ನೇಹಿತರೆ. ಓಕೆನಾ? ಈಗ ಮಾತಾಡೋಕ್ಕೆ ಜಾಸ್ತಿ ಆಗ್ತಾ ಇಲ್ಲ, ಬಾಯಿ ತೆಗಿಯೋಕ್ಕೂ ಆಗ್ತಾ ಇಲ್ಲ, ನೋಯ್ತಾ ಇದೆ. ಬಟ್ ಎಸ್, ಬಹಳ ಶೀಘ್ರದಲ್ಲಿ ಹೋಗಿ ನಾನು ಮಾಡಿಕೊಂಡೆ. ಅದು ಏನಾದರೂ ಒಂದು ವಾರ ನಾನು ಲೇಟ್ ಮಾಡ್ತೀನಿ ಅಂದರೆ ಸಮಸ್ಯೆ ಇತ್ತಂತ್ರಿ. ಆಲ್ ರೈಟ್, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಬೇಕಾದ ಗೀತೆಗಳು, ನಿಯಮ ದೇವ್ರದ ಗೀತೆ ಅಷ್ಟೇ ಇರಬಾರ್ದು, ಹಾಡನ್ನು ಕೇಳಿ ಎಂಜಾಯ್.

ರಾಜ ನರಸಿಂಹ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ರೇಣುಕಾ ಕಾಮ್ಕರ್ ಅವರು ಭಾಗವಹಿಸಿದ್ದಾರೆ. ರಾಜಶ್ರೀ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಈಗ ತಾನೇ ನೀವು ಕೇಳಿದ್ರೆ. ಆತ್ಮೀಯ ಸ್ನೇಹಿತರೆ, ಶೀತಲ್ ಅವರು ಕರೆ ಮಾಡಿ ನನಗೆ ನನ್ನ ಆರೋಗ್ಯ ಹೇಗಿದೆ ಅಂತ ಕೇಳಿದರು. ಅವರು ರಿಕ್ವೆಸ್ಟ್ ಮಾಡಿದರೆ ಒಂದು ಗೀತೆ, ಎಕ್ಸ್ಕ್ಯೂಸ್ ಮೀ ಚಿತ್ರದ್ದು, ಸೃಷ್ಟಿಸೋ ಜೀವ ಒಂದೇನೇ ತಾಯಿ. ಇದು ದೇವರದಾಗುತ್ತೆ, ಬಟ್ ಅದೇ ಚಿತ್ರದ್ದು ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀರು ಯಾರು ಪ್ರಸಾರ ಮಾಡುತ್ತೇನೆ ಶೀತಲ್ ಅವರೇ. ಸೊ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ನಿಮಗೆ ಬೇಕಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ ಅಂತ ಕೇಳಿಕೊಂಡೆ. ಸೊ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳು, ಅದರೊಂದಿಗೆ ದಂತ ವೈದ್ಯರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಏನೇ ದಂತ ಸಮಸ್ಯೆ, ಹಲ್ಲಿನ ಸಮಸ್ಯೆ ಇದ್ದರೆ ಶೀಘ್ರಾತಿಶೀಘ್ರ ಹೋದ್ರೇ ಉತ್ತಮ, ಇದು ಮಾತ್ರ ಸತ್ಯವಾದ ಮಾತು, ನಾನೇ ಅನುಭವಿಸೇನೆ, ಇನ್ನು ನಿಮಗೆ ಬಿಟ್ಟಿದ್ದು. ಯಾವ ನಿಂಗೆ ಗೊತ್ತು ಈ ಗೀತೆ ಪ್ರಕಾಶ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ತದನಂತರ ಬರ್ತಾ ಇದೆ ಗೀತೆ ಬೆಳಗೆದ್ದು ಯಾರ ಮುಖವ, ನಾನು ನೋಡಿದೆ ವಿಜಯ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡಾಗಿದೆ. ಅದಾದ ತಕ್ಷಣ ಸ್ನೇಹಿತರೆ ಗಿರೀಶ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಕಣ್ಣಲ್ಲೂ ನೀನೇನೆ. ಮಂಜುನಾಥ್ ಅವರೇ, ನಿಮ್ಮ ಧ್ವನಿ ಹಿಂಗೆ ಡಲ್ ಕೇಳಿ ನಮಗೆ ಬೇಜಾರಾಗುತ್ತೆ, ಜಲ್ದಿ ಆರಾಮಾಗಿ. ಜಲ್ದಿ ಆರಾಮಾಗುತ್ತೇನೆ, ಆರಾಮಿದ್ದೇನೆ ಆ್ಯಕ್ಚುಲಿ, ಸ್ವಲ್ಪ ಬಾಯಿ ತಗಲಿಕ್ಕಷ್ಟೇ ಸ್ವಲ್ಪ ನೋಯಿತು ಅಷ್ಟೇ, ಮತ್ತಿನೇನಿಲ್ಲ. ಕಾರ್ಯಕ್ರಮದ ಮುಂದಿನ ಹಾಡುಗಳು ಹೇ ಜೋಕೆ ನಾನು ಬಳ್ಳಿಯ ಮಿಂಚು, ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ಆತ್ಮೀಯ ಸ್ನೇಹಿತರೆ ಉಮೇಶ್ ಅವರು. ಅದಾದ ತಕ್ಷಣ ಬಾನಿಂದ ಜಾರಿ ಬಂತ, ಎಸ್ ಈ ಗೀತೆ ವಿಶಾಲ್ ಅವ್ರದ್ದು ಆಗಿದೆ. ಅದಾದ ತಕ್ಷಣ ಓಪನ್ ಹೇರು ಬಿಟ್ಕೊಂಡು ಅನ್ನೋ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಭಾಗವಹಿಸಿದ್ದಾರೆ. ಬನ್ನಿ ಆತ್ಮೀಯ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳು ಲೈನ್ಡ್ ಅಪ್ ಇವೆ, ಕೇಳೋಣ, ಎಂಜಾಯ್ ಮಾಡೋಣ. ಇದು ವರ್ಷದ 5ನೇ ತಿಂಗಳು, ತಿಂಗಳಿನ 14ನೇ ದಿನ, May 14, 2026 ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳು, ಎಸ್ ಧನ್ಯವಾದ ರಾಜಶ್ರೀ ಅವರು ಮೆಸೇಜ್ ಮಾಡಿದ್ದಾರೆ, ಧನ್ಯವಾದ ಮಂಜುನಾಥ. ಗೀತೆಗಳ ಲೈನಪ್ ಸೂಪರ್ ಆಗಿದೆ, ಎಸ್ ಥ್ಯಾಂಕ್ ಯು ಸೋ ಮಚ್. ಹಾಡನ್ನು ಕೇಳಿ ಮಜಾ ಮಾಡಿ.

ಪಾನಿಪುರಿ ಮಾಡಿದ್ದೇನೆ ತಿನ್ನಕ್ಕೆ ಬಾ ಅಂತ ಹೇಳಿ ನನ್ನ ಹೊಟ್ಟೆ ಮೇಲೆ ಲಾಠಿ ಚಾರ್ಜ್ ಮಾಡಿರೋ ಶೋಭಾ ಡೌಲಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಲ್ಲು ನೋವು ಏನಿಲ್ಲ, ಹಲ್ಲಿನ ಆ ನೋವು ಇದ್ದಾಗ ಶೀಘ್ರದಲ್ಲಿ ಹೋಗಿ ಅದನ್ನು ರಿಪೇರ್ ಮಾಡಿಸ್ಕೊಂಡು ಬನ್ನಿ. ಅಲ್ಲಿ ಆ ಬಾಯಿ ಸ್ವಲ್ಪ ತೆಗೆಯುವಾಗ ಸಮಸ್ಯೆ, ಮತ್ತೆ ನಿನ್ನ ಹಲ್ಲು ನೋವು ಇತ್ತು ಈಗ ಇಲ್ಲ, ಆರಾಮಾಗಿದ್ದೇನೆ ಅಷ್ಟೇ. ಸೊ ಅಲ್ಲಿನ ಸಮಸ್ಯೆ ಇದ್ದವರಿಗೆ ಒಂದೇ ರಿಕ್ವೆಸ್ಟು, ಜಲ್ದಿ ಶೀಘ್ರಾತಿ ಶೀಘ್ರ ಹೋಗಿ ವೈದ್ಯರನ್ನು ಭೇಟಿ ಮಾಡಿ ಅದರಿಂದ ಪಾರಾಗಿ. ಅಲ್ಲಿ ಲೇಟ್ ಮಾಡಿದ್ರೆ ಅದರ ದುಃಖ ಅನುಭವಿಸೋರು ನೀವೇ, ನಾನಲ್ಲ. ಸೊ ಆತ್ಮೀಯ ಸ್ನೇಹಿತರೆ, ಕಣ್ಣಲ್ಲೂ ನೀನೇನೆ ಬರ್ತಾ ಇದೆ ಈ ಗೀತೆ. ವಿಶಾಲ್ ಅವ್ರದ್ದು ಹಾಡನ್ನು ಕೇಳಿ ಎಂಜಾಯ್ ಮಾಡಿ.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಒಳ್ಳೆಯ ಗೀತೆಗಳನ್ನು ಪ್ರಸಾರ ಮಾಡಿದ್ದೀರಾ ಅಂತ ಕೇಳಿಕೊಂಡು ಎಲ್ಲ ಕೇಳುಗರಿಗೆ ನಮ್ಮ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತಿನ ಎಲ್ಲ ನಮ್ಮ ಕೆಲಸಗಳು ರಾಘವೇಂದ್ರ ಸ್ವಾಮಿಯ ಸುಲಭವಾಗಿ ಮಾಡಿಕೊಡಲು ಎಂದು ಬೇಡ್ಕೊಳ್ತಾ ಇದ್ದಾವೆ ಅಂತ ರವಿಯವರು, ಅದರೊಂದಿಗೆ ಗೀತೆ ಮಾತ್ರ ಸೂಪರಾಗಿ ಬರ್ತಾ ಇದೆ ಅಂತ ತಿಳಿಸಿದ್ದಾರೆ. ಎಸ್ ರವಿಯವರೇ, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ಈಗ ನೀವು ಕೇಳಿದ್ರಿ ಓಪನ್ ಹೇರು ಬಿಟ್ಕೊಂಡು ಇದಾಗಿತ್ತು ವಿಶಾಲ್ ಅವ್ರದ್ದು. ಈಗ ಮುಂದಿನ ಗೀತೆ ತಿಲಾನ ಗಳಾಟೆ ಅಳಿಯಂದ್ರು ಚಿತ್ರದು ಗೀತೆ ರೆಡಿ ಆಗಿದೆ ಆತ್ಮೀಯ ಸ್ನೇಹಿತರೆ. ಅದಾದ ತಕ್ಷಣ ನಟ ಸಾರ್ವಭೌಮ ಟೈಟಲ್ ಗೀತೆ ಸಚಿನ್ ಅವರು ರಿಕ್ವೆಸ್ಟ್ ಮಾಡಿದ್ದು. ಶೀತಲ್ ಅವರ ಗೀತೆ ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು ಫ್ರಮ್ ದ ಮೂವಿ ಎಕ್ಸ್ಕ್ಯೂಸ್ ಮೀ. ಈಗ ಪ್ರಸಾರವಾಗೋ ಗೀತೆ ಇದಾಗಿದೆ ಪೂಜಾ ಅವ್ರದ್ದು. ಆತ್ಮೀಯ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಇವತ್ತು ನಿಮಗೆ ಬೇಕಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದೆ. ಹಲ್ಲಿನ ನೋವು ಹಲ್ಲಿನ ಸಮಸ್ಯೆ ಯಾರಿಗಾಗಿದೆ ಅವ್ರಿಗೆ ಮಾತ್ರ ಗೊತ್ತು. ಸೊ ಏನಾದರೂ ಹಲ್ಲಿನ ಸಮಸ್ಯೆ ಇದ್ದರೆ ಶೀಘ್ರಾತಿ ಶೀಘ್ರ ಹೋಗಿ ಅಂತ ನಾನೇ ಬೇಡ್ಕೋತಾ ಇದ್ದೇನೆ. ಹೀಗೆ ಅಂದರೆ ನಾನೇ ಅನುಭವಿಸಿದ್ದೆ ಒಂದೆರಡು ದಿನದ ಹಿಂದೆ ನನ್ನ ಈ ಹಲ್ಲಿನ ನೋವು ಸಮಸ್ಯೆ. ಏನು ಹಿಂಗೆ ಭಾಳ ಜಾಸ್ತಿ ನೋವು ಅಂತ ಏನು ಇದ್ರಿಗಿಲ್ಲ, ಆದರೆ ಭಾಳ ಜಲ್ದಿ ಹೋದೆ ಅದೇ ಉತ್ತಮ ಆಯಿತು ಒಳ್ಳೆಯದು. ಸೊ ಅದಕ್ಕೆ ಹೇಳಿದು. ಸೊ ಕಾರ್ಯಕ್ರಮದಲ್ಲಿ ಇದು ಮಾತನ್ನು ಹೇಳೋ ಒಂದೇ ಉದ್ದೇಶ, ಯಾರೇ ಇರಲಿ ಹಲ್ಲಿನ ಸಮಸ್ಯೆಗೆ ಲೇಟ್ ಮಾಡೋಕೆ ಹೋಗ್ಬೇಡ್ರಿ, ಒಳ್ಳೆ ಗೀತೆಯನ್ನು ಕೇಳಿ ಎಂಜಾಯ್ ಮಾಡಿ.

ಬಂದ ಒಲವಿ ನಂದ ಈ ಸವಿ ಬಂದ ಬಿಡಿಸಲಾರದಂಥ ಒಗಟು ಪ್ರೇಮದ ನಂಟು ತುಂಬಿ ಬಂದ ಒಲವಿ

ಆತ್ಮೀಯ ಸ್ನೇಹಿತರೆ, ಇದಾಗಿತ್ತು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿದ್ರಿ ಕಾರ್ಯಕ್ರಮದಲ್ಲಿ. ಮತ್ತೆ ಯಾರು ಮೆಸೇಜ್ ಮಾಡಿದರೆ, ಶಿವಣ್ಣ ಅಭಿನಯಿಸಿರುವ ಆನಂದ್ ಚಿತ್ರದ್ದು ನಮಸ್ಕಾರ ಮಂಜುನಾಥ್ ಸರ್, ಟು ವಿ ಟು ವಿ ಭಾಳ ಜಲ್ದಿನೇ ಮಾಡಿದ್ರಿ. ಬಸವರಾಜ್ ಪತ್ತಾರ್ ಅವರೇ, ಲೇಟಾಗಿದೆ ಅಂದರೆ 12 ಕಾರ್ಯಕ್ರಮ ಮುಗುತ್ತೆ, 10:30 ಒಳಗಡೆ ನೀವು ಮೆಸೇಜ್ ಮಾಡಿದರೆ 100% ಆಗುತ್ತೆ ಪ್ರಸಾರ. ಇವತ್ತಿನ ಕಾರ್ಯಕ್ರಮ ಡನ್. ಸೊ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಸಮಯ ಕೊಟ್ಟು ಕೇಳಿದರೆ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದ ಕೊನೆ 2 ಗೀತೆಯೊಂದಿಗೆ ಮುಗಿಸ್ತಾ ಇದ್ದೇನೆ ಈ ಕಾರ್ಯಕ್ರಮ. ಅದಾಗಿದೆ ನಟ ಸಾರ್ವಭೌಮ, ಟೈಟಲ್ ಗೀತೆ ಬೈ ಸಚಿನ್ ಅವರು, ಅದಾದ ತಕ್ಷಣ ಶೀತಲ್ ಅವರ ಹಾಡು ಪ್ರೀತ್ಸೆ ಅಂತ, ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು. ಸ್ನೇಹಿತರೆ, ತಮ್ಮ ಬಹುಮೂಲ್ಯ ಸಮಯ ನನಗೆ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM ಕೆ ಎಲ್ ಈ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳೋದಿಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಎಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ನಕ್ಕಿ ಒದೇ. ಪೈಲಾಯ್ ನಾನು ಆಯ್ ಬಾಬಾ, ನಂತರ ಕಾಯ್ ಪಾಯಿಸಿತಿ ನಕ್ಕಿ ಗಾವ್ತರೆ ಬಾಬಾ. ಜೋ ಬಿ ದೇಗಾ ಮಾ ಬಾಪ್ ಕೋ ತ್ರಾಸ್, ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು 4 ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನು ಸಹಾಯ ಮಾಡಿ, 4 ಜನರನ್ನು ಪ್ರೀತಿಸಿ ನಗಿಸಿ ಮನರಂಜಿಸಿ.

ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದರಾಡವ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡವರು ಮಾತಾಡಿ ಮರ್ತಿರ್ತಾರೆ, ಕೇಳಾವ್ ನೆನಪಿಟ್ಕೊಂಡು ಕೊರಕ್ತಿರ್ತಾನು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ. ಇದು 90.4 FM, ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು, ಸಂಸ್ಕೃತಿ ಸಂಭ್ರಮ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಜವಾಹರ್ಲಾಲ್ ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿಯ ಶರೀರಶಾಸ್ತ್ರ ವಿಭಾಗದ ಹಿರಿಯ ಪ್ರಯೋಗಾಲಯದ ತಂತ್ರಜ್ಞರಾದಂತಹ ಮಹಾಂತೇಶ್ ಇಳಕಲ್ ಅವರು. ಕಳೆದ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಈಗ ಪುಸ್ತಕಗಳ ಓದಿನ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ತಾವ್ ಹೇಳ್ತೀರಿ?
1: ಇಲ್ಲ, ಏನಪ್ಪ ಅಂದ್ರೆ ನಾವು ಈಗ ನಮ್ಮಲ್ಲಿ ಈ ರಾಮಾಯಣ ಮಹಾಭಾರತ ಅಂತ ಈ ಏನಿದೆ ನೋಡ್ರದಲ್ಲ, ಅದ್ಭುತ ಪುಸ್ತಕ ಬಂದವೆಲ್ಲ, ಇದು ನಮ್ಮಲ್ಲಿ ಇಲ್ಲಿ ನೋಡ್ತೀವಲ್ಲ, ಯಾವುದೇ ಒಬ್ಬ ಫ್ರೆಂಡ್ಸ್ ಕೂತ್ಕೊಂಡಪ್ಪ ಅಂದ್ರೆ ನಾವು ಮೊದಲಿಂದ ಹೆಂಗಂದಪ್ಪ ಅಂದ್ರೆ ನಮ್ಮ ಕಾವ್ಯ ಮೀಮಾಂಸೆ, ಆಮೇಲೆ ತರ್ಕಬದ್ಧವಾದ ವಿಚಾರಣೆ, ಆಮೇಲೆ ಅದಕ್ಕೊಂದು ಬಗ್ಗೆ ಒಂದು ಕ್ಯೂರಿಯಾಸಿಟಿ ಅಂತ ಕರಿತೀವಲ್ಲ, ಹಂಗಿತ್ತು. ನಾವು ದರ ಬೇಂದ್ರೆ ಅಂದಪ್ಪ ಅಂತಂದ್ರೆ ನಮಗೆ ಮೇರು ಪರ್ವತ, ನಮ್ಮ ದರ ಬೇಂದ್ರೆ ಅಂತ ಕರಿತಿದ್ದೀವಿ ನಾವೆಲ್ಲ, ನಮ್ಮ ಅಜ್ಜ ಅಂತ ಕರಿತಿದ್ವಿ ನಾವೆಲ್ಲ, ಆಮೇಲೆ ನಮ್ಮ ಕುವೆಂಪು ಅಂತ ಕರಿದೆ ನಾನು, ನಮ್ಮ ನಿಸರ್ಮ ಅಂತ ಕರೆದ್ರೆ ನಮ್ಮ ಎಲ್ಲ ಕವಿಗಳು, ನಮ್ಮ ದೇಶದ ಸಂಪತ್ತದು ಆಸ್ತಿ ಅದ. ಅವ್ರು ಹೆಂಗನ್ನಪ್ಪ ಅಂತಂದ್ರೆ ನಮಗೆ ಅಕಸ್ಮಾತ್ ಅವ್ರ ಕಾಲಲ್ಲಿ ನಾವು ತಲೆ ಮೇಲೆ ಇಟ್ಟಪ್ಪ ಅಂದ್ರೆ ನಮ್ಮ ದೊಡ್ಡ ಭಾಗ್ಯ ಹಂಗಿತ್ತದಲ್ಲ, ಹಂಗೆ ಕೊಟ್ಟಿದ್ದಾರೆ ಅವರೆಲ್ಲ
0: ಆಗಿನ ಕಾಲದಲ್ಲಿ,
1: ಹಂಗಿತ್ತದಲ್ಲ. ಹಂಗಾಗಿ ನನ್ನ ಓದು ಅದು ಬೇಕದೆಲ್ಲ. ಮತ್ತು ಮಹಾಭಾರತದಲ್ಲಿ ಇರುವಂಥದ್ದು ಎಲ್ಲೂ ಇಲ್ಲ, ನಿಮ್ಗೆ ಎಲ್ಲಿ ಸಿಗೋದಿಲ್ಲ, ಮಹಾಭಾರತದಲ್ಲಿ ಸಿಗ್ತಾ ಇದೆ. ಅಂಥ ಅದ್ಭುತವಾಗಿದೆಯಲ್ಲ. ಅದಕ್ಕಿಂತ ಅದ್ಭುತವನ್ನಪ್ಪ ಅಂದ್ರೆ ನಮ್ಮಲ್ಲಿ ಬರೆದಂಥ ಕುಮಾರವ್ಯಾಸ ಮಹಾಭಾರತ, ಅವನು ಎಷ್ಟು ಜನಕ್ಕೆ ಸಲಿಕಿ ಗುದ್ಲಿ ಆರೆ ಅಂತ ಇಲ್ಲಿ ಜನಕ್ಕೆ ಗೊತ್ತಿಲ್ಲ ನಿಮಗೆಲ್ಲ, ಅದನ್ನಲ್ಲಿ ವರ್ಣನೆ ಮಾಡ್ತಾನೆ ಆ ಮನುಷ್ಯ. ಆಮೇಲೆ ಅದನ್ನ ಓದ್ತಾ ಓದ್ತಾನಪ್ಪ ಅಂದ್ರೆ ನೀವು ಆ ಕಾಲಕ್ಕೆ ಹೋಗ್ತೀರ, 5,000 ವರ್ಷಗಳಿಂದ ಮಹಾಭಾರತಕ್ಕೆ ಹೋಗ್ಬಿಡ್ತಾರೆ, ಕುರುಕ್ಷೇತ್ರಕ್ಕೆ ಹೋಗ್ಬಿಡ್ತಾರೆ ಅದೆಲ್ಲ, ಹಂಗೆ ಕೊಟ್ಟಿದ್ದಾನೆಲ್ಲ. ಈಗ ಹವ್ಯಾಸ ಇಲ್ಲ ಅಂದ ಕೂಡಲೇ ಇವರೆಲ್ಲರೂ ಶಾರ್ಟ್ಕಟ್ ಮಾತಾಡ್ತಾ ಇದಾರಲ್ಲ, ಜನವರಿ ಅನ್ನೋದಿಲ್ಲ, ಯಾರು ಜಾನ್ ಅಂತಾರೆ, ಪೆಬ್ ಅಂತಾರೆ, ಆಕ್ಟೋ ಅಂತಾರೆ, ಎಲ್ಲ ಶಾರ್ಟ್ಕಟ್ ಆಗಿದೆ. ಮುಂದೊಂದು ದಿವಸ ಈ ಧ್ವನಿ ಪೆಟ್ಟಿನ ಹಾಳಾಗಿಬಿಡ್ತೀನೋ ಅಂತಂದೆಲ್ಲ. ನಮ್ಮ ಸಿಂಧು ನಾಗರಿಕತೆ ಪ್ರಾರಂಭ ಆದಾಗ ನಮಗೆ ಮೂಲ ನಾವೇನು ಕಾಡು ಮನುಷ್ಯರಾಗಿದ್ದೀವಿ, ಅವಾಗ ಅಕ್ಷರ ಇರಲಿಲ್ಲೋ, ನನ್ನ ಗಂಟಲು ಚೀರ ಕಷ್ಟ ಕೊಟ್ಟಿದ್ರದಲ್ಲ, ಚೀರೋದಷ್ಟೇ, ಶಬ್ದ ಮಾತಾಡೋ ಏನಿರಲಿಲ್ಲಲ್ಲ. ಯಾವಾಗ ಅಕ್ಷರವು ಅಥವಾ ಮಾತಂತ ಬಂದಾಗ ಇದನ್ನು ಪಳಗಿಸಿದ ಗಂಟಲು, ಆವತ್ತು ಹಂಗೆ ಇತ್ತು, ಧ್ವನಿಪಟ್ಟಿ ಪಳಗಿಸಿದ ಪಳಗಿಸಿದ ಇದು ಗಾನ ಗಂಧರ್ವ ಮಾಡಿಕೊಂಡ. ಈ ನಮ್ಮ ಎಷ್ಟು ಜನ ಆಡ್ತಾ ಇದಾರಲ್ಲ, ಮಾತಾಡೋ ಕೊಟ್ಟಿದ್ದ ಅದನ್ನೆಲ್ಲ, ಆಮೇಲೆ ಇದನ್ನೆಲ್ಲ ಮಾಡಿದ್ನಲ್ಲ ಅದೆಲ್ಲ, ಇದು ಒಂದು ಸೃಷ್ಟಿಯ ವಿಚಿತ್ರ ಹೌದಲ್ರಿ ಇದೆಲ್ಲ. ಆಮೇಲೆ ಸೃಷ್ಟಿ ವಿಚಿತ್ರ ಹೆಂಗಿದೆಪ್ಪ ಅಂತಂದ್ರೆ ಎಣ್ಣೆ ಇದ್ದು ಏಳು ನೆನೆಯೋದು ಗುಟ್ಟು, ಆಮೇಲೆ ಬೆಂಕಿ ಇದ್ದು ಕಲ್ಲು ಸಿಡಿಯೋದು ಗುಟ್ಟು, ಅಂಬರಕ್ಕೆ ಬೋಧಿಯೇ ಇಲ್ಲ, ಕಂಬಗಳೇ ಇಲ್ಲ. ಈ ಸೃಷ್ಟಿ ವಿಚಿತ್ರವೂ ಹೌದು, ವಿಶಿಷ್ಟವೂ ಹೌದು. ಈ ಎಳ್ಳಲ್ಲಿ ಎಣ್ಣೆ ಇದೆ, ನೆನೆಯಲ್ಲ ಅದಲ್ಲ, ಅದನ್ನು ನೀರಾಗಿ ಹಾಕಿಬಿಡ ನೆನ್ ಬಿಡ್ದಿತ್ತದಲ್ಲ, ಅವನು ಎಂತ ಸೃಷ್ಟಿ ಮಾಡಿಟ್ಟನ್ನ ಇಟ್ರಲ್ಲ. ಕಲ್ಲಲ್ಲಿ ಬೆಂಕಿ ಇದೆ, ಸಿಡಿಲ್ಲ, ನೀವು ಅದನ್ನು ಪ್ರಯೋಗ ಮಾಡೋ ಮಾತ್ರ ಸಿಡಿತಾರೆ
0: ಮಾತ್ರ.
1: ಈ ಆಕಾಶ ನೋಡಿದ್ಕೊಳ್ಳಿ, ಒಂದು ಏನೋ ಛತ್ರಿ ಇದೆ ಅಂತಲ್ಲ, ಅಲ್ಲಿ ಕಂಬೈಲಿ ಇಟ್ಟಿದ್ದಾನೆ ಅವನು, ಎಂತ ವಿಸ್ಮ ಇಟ್ಟಿದ್ದಾನೆ ಅಂತಲ್ಲ. ವಿಚಿತ್ರವೂ ವಿಶಿಷ್ಟವಾದಲ್ರಿ ಇದೆಲ್ಲ. ಇದನ್ನು ನೀವು ಇಟ್ಕೊಂಡಪ್ಪ ಅಂತಂದ್ರೆ ನಮ್ಮಲ್ಲಿ ಆದ ಒಂದು ಜ್ಞಾನಿ ಉತ್ಪತ್ತಿ ಆಗ್ತದೆ ಒಳಗಡೆ ಅದಲ್ಲ, ಆ ಜ್ಞಾನ ತಗೊಂಡು ನಾವು ಇನ್ನೊಬ್ರು ಪಸರಿಸಬೇಕಾದೆಲ್ಲ. ಈಗ ಹವ್ಯಾಸ ಹಾಕಿಲ್ಲಪ್ಪ, ನನ್ನ ಮನೇಲಿ ಒಂದು ಲೈಬ್ರರಿ ಇದೆ ಅಲ್ಲ, ಈ ಪಕ್ಕದ ಮನೇಲಿ ಅವ್ರಲ್ಲಿ ಬಂದಾಗ ಯಾವುದೋ ಒಂದು ಧಾರಾವಾಹಿ ನೋಡಿರ್ತಾರಲ್ಲ, ಮನೆ ಒಂದು 3 ಬಾಗಿಲು 4 ಬಾಗಿಲು ಅಂತಂದೆಲ್ಲ, ನಮ್ಗೆ 2 ಬಾಗಿಲು ಗೊತ್ತು, ಈ 3 ಬಾಗಿಲು ಗೊತ್ತಿರಲಿಲ್ಲಲ್ಲ. ಈಗ ಹಂಗಾಗಿ ಅದನ್ನು ನೋಡ್ಕೊಂಡು ಕೂತಿರ್ತಾರೆ. ತಪ್ಪಿ ನನ್ನಲ್ಲಿ ಅದ್ಭುತವಾದ ಕಾದಂಬರಿಗಳಿವೆ ಅಲ್ಲ, ಅದು ಓದಲಾರಲ್ಲ.
0: ಅಂದ್ರೆ ಮಕ್ಕಳಿಗೆ ಬಾಲ್ಯದಿಂದಲೇ ಅದನ್ನ ನಾವು ಅಭ್ಯಾಸ ಮಾಡಿಸ್ಬೇಕು, ಬುಕ್
1: ಮಾಡಿಸ್ಬೇಕು ಮಾಡಿಸ್ಬೇಕು. ಅದು ಮಾಡಿಸೋದಕ್ಕಿಂತ ಒಬ್ಬ ತಂದೆ ತಾಯಿ ಏನು ಮಾಡ್ತಪ್ಪ, ಅವ್ರ ಜೊತೆ ನಾವು ಓದಕ್ಕೆ ಚಾಲು ಮಾಡ್ಬೇಕ್ರಿ
0: ತಂದೆ ತಾಯಿ.
1: ಹೌದೌದು, ನೀವು ಓದಕ್ಕೆ ಚಾಲು ಮಾಡಿದಪ್ಪ ಅಂದ್ರೆ ಆ ಮಕ್ಕಳು ನಮ್ಮಪ್ಪ ಏನು ಓದ್ತಿದ್ದನಪ್ಪ, ನಾನು ಮಾಡಿದ ಅದನ್ನೇ ಮಕ್ಕಳಿಗೆ. ಅವ್ರು ಹೇಳಿದ್ನಪ್ಪ ಅಂದ್ರೆ ಈಗ ನನ್ನ ಮಗಳಿಗೆ ಹೇಳಿದೆ ನಾನು ಏನಂದ್ರೆ ಜಗತ್ತೆಲ್ಲ ಓದು ಹೆಂಗೆ ಓದಬೇಕು ಅಂದಪ್ಪ, ಜಗತ್ತೆಲ್ಲ ಸತ್ತೋಗ್ಬಿಟ್ಟಿದೆ, ನೀನು ಓದಬೇಕು. ಅವಳಿಂದ ಬಂದ ಪ್ರಶ್ನೆ, ಜಗತ್ತೆಲ್ಲ ಸತ್ತು ನಾನು ಓದಿ ಏನು ಮಾಡಬೇಕಾಗಿದೆ, ಸತ್ತವನ್ನು ಬದುಕಿಸ್ಬೇಕಲ್ಲ. ಸತ್ತೋಗಿದ್ನಪ್ಪ ಅಂದ್ರೆ ಪೂರ್ಣ ಜೀವಂತ ಸತ್ತೋಗಿರಂಗಿಲ್ಲದಲ್ಲ, ಅಂದರೆ ಅದನ್ನು ಬದುಕಿಸ್ಬೇಕಂದಪ್ಪ ಅಂದ್ರೆ ನೀನು ಜ್ಞಾನಿ ಆಗಬೇಕು.
0: ಜೀವನದ ಮೌಲ್ಯದಿಂದ
1: ಸತ್ತೋಗಿದ್ದಾರಲ್ಲ, ನೀನು ಜ್ಞಾನಿ ಆಗಬೇಕು, ನೀನಾಗಿ ಅದಕ್ಕೊಂದು ಔಷಧ ಕಂಡುಹಿಡಿದು ಅವ್ರನ್ನ ಬದುಕಿಸೋ ಪ್ರಯತ್ನ ಮಾಡ್ಬೇಕು ಅದೆಲ್ಲ. ಅದನ್ನು ಏನು ಮಾಡ್ಬೇಕು, ಜಗತ್ತೆಲ್ಲ ಸತ್ತೋಗಿದೆ ನಾನಷ್ಟು ಬೈಕಿಂತ ಓದಬೇಕು, ಅವ ತರಿಗತ್ತೈತೆ ಅದಲ್ಲ ಅಂತ. ಆಮೇಲೆ ಓದು ಅನ್ನೋದನ್ನು ನಾವು ಒಂದು ಟೇಬಲ್ ಹಾಕಿನೋ, ಒಂದು ಲ್ಯಾಂಪ್ ಹಾಕು, ಏನೋ ಅವ್ರಿಗೆ ಹಾಲು ಕೊಟ್ಟು ಹಂಗಿಲ್ಲ ಅದು ನಿಮಗೆಲ್ಲ. ಅದನ್ನು ನಿಮಗೆ ಯಾವಾಗ ಓದಬೇಕು ಅನಿಸ್ತೈತೆ ಅವಾಗ ಓದು. ಒಂದೇ ತಾಸು ಹೋದ್ರಪ್ಪ, ನನ್ನ ಒತ್ತಾಯಕ್ಕೋಸ್ಕರ ಮಾಡಿದಪ್ಪ ನಾ 3 ತಾಸು ಹೋದ್ರೆ ತಲೆ ಹೋಗೋದಿಲ್ಲ ಅದೆಲ್ಲ. ನಿನಗೆ ಯಾವಾಗ ಓದ್ಬೇಕಾಗಿತ್ತೋ ಆವಾಗ ಕುಂತು ಓದ್ಬೇಕು ನಿನ್ನೆಲ್ಲ. ಅಂದ್ರೆ ಹೋಗ್ತ ಹಂಗೆ ಮಾಡಿಲ್ಲ ಮಗಳು ಅದೆಲ್ಲ. ಅದು ನನಗೆ ನಿನಗೆ ನನಗೆ ಕೊಟ್ಟಿದ್ದನ್ನಪ್ಪ ಅಂದ್ರೆ ಈ ಥರ ಮಾಡಬೇಕು, ಮತ್ತು ಗೆದ್ದ ಬರುವಂಥ ಭರವಸೆ ನನಗಿದೆ ಅಂತ ಇಷ್ಟೇ ನಂದು ಅವಳು ಕೊಟ್ಟಂಥ ಆಶ್ವಾಸನೆ. ಗೆದ್ದು ಬರ್ತೀವಿ ಗೊತ್ತೆ ನನಗೆ ಅಷ್ಟೆ. ಹಂಗೆ ಗೆದ್ದು ಬಂದ್ಲಾಕೆ ಅದೆಲ್ಲ ಈಗ ಒಳ್ಳೆ ಒಳ್ಳೆಯ ಸ್ಥಾನದಲ್ಲಿ ಇದ್ದಾಳೆ. ಅದೆಲ್ಲ ಒಂದು ಬಂಗಾರದ ಚೌಕಟ್ಟು ಅವಳಿಗೆ ಆಗಿದಲ್ರಿ, ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ. ಭತ್ತ ಇಂದ ತಾಯಿಗೆ ಆಗಲಿ ಅಲ್ಲೇ. ಈಗ ಹೆಂಗಿದ್ದಪ್ಪ ಅಂತಂದ್ರೆ ಈಗ ಈ ಮಾಂತೇಶನ ಮಗಳು ಅನ್ನೋದಕ್ಕಿಂತ ಆ ಶ್ರಾವಣಿಗಳ ಅಪ್ಪ ಅಂತ ನಾನು ಗುರುತಿಸ್ಬೇಕಾಗಿತಿ.
2: ಅಷ್ಟು ಸಾಧನೆ ಮಾಡಿ
1: ಮತ್ತು ಸ್ಕಾಲರ್ಶಿಪ್ಪು ತೊಗೊಳಕತ್ತಿದ್ದಾಳೆ ಅವರೆಲ್ಲ. ಆಮೇಲೆ ಎಲ್ಲರು ಪುಸ್ತಕ ಕೊಡಿಸಿದ್ರು. ಆಮೇಲೆ ಇನ್ನೊಬ್ಬರು ನಾನು ನಮ್ಮ ಮಗಳು ಹಾಸ್ಟೆಲ್ ಫೀ ತುಂಬಿದೆ ಅಂತ ಬಂದರು, ಅದನ್ನು ನಾವು ನಿರಾಕರಿಸಿದ್ದೆವಲ್ಲ. ಅವ್ರು ಹೇಳಿದ್ರಲ್ಲ ಅಷ್ಟು ಸಾಕೋದು ಮಾಡ್ತೀನಿ ಅಂತಂದೆಲ್ಲ ಅದೆಲ್ಲ ಮಾಡ್ಕೊಂಡು ಬಂದೆ. ಆ ವಿಷಯದಲ್ಲಿ ಪ್ರತಿ ಕ್ಷಣವೂ ಆ ಜೀವನ ತೃಪ್ತಿಯಿಂದ ಇರ್ತೈತೆ ನನ್ನಲ್ಲಿ. ಇಲ್ಲಿ ಆದರೂ ಹಂಗೆ ಮಾಡ್ತಾನೆ ಅದೆಲ್ಲ. ಈ ಕಾಲೇಜಿನಲ್ಲಿ ಎಲ್ಲರೂ ನಾನು ನಕ್ಕು ನಗಿಸ್ಕೊಂತು ಹಂಗೆ ಮಾಡ್ತಾನೆ ಅದನ್ನೆಲ್ಲ ಬಲ್ಲೋದ್ರಿಗೆ. ಅವ್ರಿಗೂ ಈಗ ಲೌಕಿಕ ಜ್ಞಾನ ಎಷ್ಟು ಜನ ಗೊತ್ತಿಲ್ಲ ಅದೆಲ್ಲ, ಈ ಬಂದ ಹುಡುಗರಿಗೆ ಅದೆಲ್ಲ. ಅವ್ರನ್ನ ಮಾಡ್ಬೇಕು. ನನಗೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಅಲ್ಲ, ಏನಪ್ಪ ಇವ್ರು ಇಷ್ಟು ಕೊಡ್ತಾರೆ, ಕೊಟ್ಟಿದಾರಲ್ಲ ಅಷ್ಟು, ಇಲ್ಲಿ ಬಂದಿದ್ದೀವಿ, ಕರ್ತವ್ಯ ನಾನು ಮಾಡಿಬಿಡೋಣಲ್ಲ, ಫಲ ಇಲ್ಲಿಂದಲೋ ಬರ್ತದೆ ನಮಗೆ ಅಂತಂದಲ್ಲ. ಈಗ ಅದಕ್ಕೆ ನಾನೇ ಉದಾಹರಣೆ ಇದೆ ಅಲ್ಲ. ಆಮೇಲೆ ನನಗೆ ಇನ್ನೊಂದು ಏನಪ್ಪ ಅಂದ್ರೆ ಪ್ರೇರಣೆ ಅನ್ನೋದು ಭಾಳ ಮುಖ್ಯ ಇಲ್ಲಿ ನಿಮಗೆ. ಹೆಂಗೇನಪ್ಪ ಅಂದ್ರೆ ನಾನು ಏಳನೇ ಕ್ಲಾಸ್ ಇದ್ದಾಗ ಕಾರ್ ಹೊಡಿತಾ ಇದ್ದವಾಗ ನನಗೆ ಪ್ರೇರಣೆ ಆಗಿದ್ದು ಹಿನ್ನೆಲೆ ಗಾಯಕಿ ಪಿ ಸುಶೀಲಮ್ಮ. ಅವ್ರನ್ನ ನೋಡಿರಲಿಲ್ಲ ಆ ಟೈಮ್ನಲ್ಲಿ. ಅವರು ಬೆಳಗ್ಗೆದ್ದು ಈ ನಿಮ್ಮ ಆಕಾಶವಾಣಿದ್ರಲ್ಲಿ ಚಿತ್ರಗೀತೆಗಳು ಬರ್ತಾಯಿದ್ದಲ್ಲ, ಅದರ ಒಂದು ಕುತ್ಕೊಂಡಾಗ ನನಗೆ ನನಗೆ ಕೇಳೋ ಹವ್ಯಾಸ ಇತ್ತು. ಅದು ನಮ್ಮನೆ ರೇಡಿಯೋ ಇರಲಿಲ್ಲ, ಪಕ್ಕದಲ್ಲಿ ಹಿಂಗೆ ಕೇಳೋದು. ಎಲ್ಲೆಲ್ಲಿ ಅವ್ರು ಬರ್ತಪ್ಪ ನಿಂತು ಬಿಡ್ತಿದ್ದೆ ನಾನೆಲ್ಲ
2: ಎಲ್ಲಿ ರೇಡಿಯೋ ಕೇಳಿಸ್
1: ಅಲ್ಲಿ ನಿಲ್ತಿದ್ದೆ. ಆ ಟೈಮ್ನಲ್ಲಿ ಅವರು ಅಲ್ಲೊಂದು ಒಂದು ಗೀತೆ ಬಂತು, ಕಲಿಕೆಯೇ ಜಾಣ ಬಲ್ಲ ಕಲ ಕಮ ಕಲಿಯದ ಉಳಿಯದ ಅಜ್ಞಾನ ಏಕಿ ಶ್ರಮ ಅಂತ. ಸಾವಿರ ಹೂಗಳ ಮಧುವ ನೀರಿ ಹನಿನಿ ಅವಣಿಸಿ ರಚಿಪ ಜೇನಿನ ಜಾಣ್ಮೆಯ ರಸಭಂಡಾರ ಯಾವ ಶಾಲೆಯ ಪಾಠ. ಜೇನು ಯಾವ ಶಾಲೆ ಓದಿತ್ತು ಹೇಳ್ರದು, ಯಾವ ವಿಷಯದಲ್ಲಿ ಸರ್ಟಿಫಿಕೇಟ್ ಕೊಟ್ಟಿದ್ದು ನಿಮಗೆ. ಎಲ್ಲ ಹೂಗಳನ್ನು ತೊಗೊಂಡ್ಬಂದು ಅದನ್ನು ಕೆಡ್ಲಾರ್ದಂಗೆ ಅದನ್ನು ಹೊರಗೆ ಬರಲಾರ್ದಂಗೆ ಮಾಡಿರ್ತೀನಿ, ನೀವು ಮಾಡ್ರಲ್ಲ ಬರ್ತೈತೆ, ಮಾಡೋಕೆ ಬರೋದಿಲ್ಲ ಹಂಗೆ. ಆ ಜಾಣ್ಮೆ ಯಾವ ಶಾಲೆಗೆ ಕಲ್ತಿತ್ತದು? ನನಗೆ ಓದೋಕೆ ಗೊತ್ತಿದೆ, ಪೇಪರ್ ಓದ್ತಿದೆ, ಮಾತು ಗೊತ್ತಿದೆ, ಎರಡು ಕೈ ಇದೆ, ಎಕ್ಕಿ ತರೋಂತ ಗೊತ್ತಿದೆ, ಇಷ್ಟೆಲ್ಲ ಇದ್ರೂ ಆ ಗೂಡು ಕಟ್ಟೋಕ್ಕಾಗೋದಿಲ್ಲ, ಅದಕ್ಕಿಂತ ಕೇಳೋದಿಲ್ಲ. ಆ ಸುಶೀಲಮ್ಮ ನನ್ನ ಆರಾಧ್ಯ ದೈವ ಆಗಿಬಿಟ್ಟಿರೋದು. ಅಲ್ಲಿಂದ ಮತ್ತೆ ಪ್ರಾರಂಭ ಆಯಿತು, ಓ ಇದು ನಾನು ನೊಗ ಹಿಡಿಬೇಕು ಅಂತಂದೆ. ಅಲ್ಲಿಂದ ಪ್ರಾರಂಭ ಆಯಿತು ಅದೆಲ್ಲ. ನಿಮಗೆ ಈ ಸ್ಯಾಟರ್ಡೇ ಸಂಡೇ ಇಲ್ಲಿ ಡ್ರೈವಿಂಗ್ ಮಾಡಿ ಅದರಿಂದ ಬಂದ ರೊಕ್ಕದಲ್ಲಿ ಇಲ್ಲಿಂದ ಜಾಗ ತಗೊಂಡೆ ನಾನು.
2: ಅಂದರೆ ಡ್ರೈವಿಂಗ್
1: ಕಲಿತು ಅವ್ರೇನು ಪಗಾರ ಕೊಡ್ತಿದ್ರಲ್ಲ ಅದನ್ನು ಕೂಡಿಸಿಟ್ಟಿದ್ದಲ್ಲ. ಇಲ್ಲೊಂದು ಪಗಾರ ಬರ್ತಿತ್ತು, ಇದನ್ನು ಇಡ್ತಿದ್ದೆ ಹಂಗೆ ಅದೆಲ್ಲ. ಅಲ್ಲಿ ಕೊಟ್ಟಿದ್ದು ಪಗಾರನ ತಂದಂಗೆ ಇಟ್ಟಿದ್ದಲ್ಲ, ಅದು 1,02,000 ರೂಪಾಯಿ ಆಗಿತ್ತು ಅದೆಲ್ಲ. ಅವಾಗ ಸೈಯದ್ ನಗರಕ್ಕೆ ಒಂದು ಸೈಟ್ ತಗೊಂಡೆ ಮದುವೆಕ್ಕಿಂತ ಪೂರ್ವದಲ್ಲಿ, ಅಲ್ಲೇ ಒಂದು ಸೈಟ್ ತೊಗೊಂಡೆ ಮದುವೆ ಹುಡುಗಿಗೋಸ್ಕರ. ಅವಾಗೊಂದು ಇಷ್ಟು ಬಂಗಾರ ಮಾಡಿಟ್ಟಿದ್ದೆ. ಆಮೇಲೆ ಒಂದಿಷ್ಟು ಎಲ್ಲ ಮನೆಯಲ್ಲಿ ರೆಡಿ, ಅಡುಗೆ ನಾನೇ ಮಾಡ್ಕೊತಿದ್ದೆ, ಎಲ್ಲಿ ಊಟ ಮಾಡ್ತಿರ್ಲಿಲ್ಲ, ಫಸ್ಟ್ ಕ್ಲಾಸ್ ಅಡುಗೆ ಮಾಡ್ತಿದ್ರಲ್ಲ, ಅದು ನಾನೇ ಮಾಡ್ಕೊಂಡು ಬರ್ತಿದ್ದೆ, ಇಲ್ಲಿ ಏನು ಕಟ್ಕೊಂಡು ಬರ್ತಿದ್ದೆಲ್ಲ, ಅದೆಲ್ಲ ರೆಡಿ ಮಾಡಿದ್ದೆ. ಅಲ್ಲಿ ಹುಡುಗಿ ಕೊಟ್ಟನಪ್ಪ ಅಂದ್ರೆ ಅವ್ರೊಂದು ಸೀರೆ ಮೇಲೆ ಊಟ ಕಳಿಸಿದಪ್ಪ ಅಂದ್ರೆ ನಾನು ಕರ್ಕೊಂಬರ್ತಿದ್ದೆ ಅದೆಲ್ಲ. ಹಂಗೆ ಇಟ್ಕೊಂಡಿದ್ದೆ, ಈಗ ಮಾಡ್ಕೊಂಡಿದ್ದೆ, ಹಂಗೆ ಮಾಡ್ಕೊಂಡಿದ್ದೆ ನಾನು.
2: ಅಂದರೆ ಮದುವೆ ಆಗಿತ್ತು ಎಲ್ಲ ನಿಮ್ಮ ಖರ್ಚು?
1: ಹೌದೌದು, ನನ್ನ ಖರ್ಚು. ಅವ್ರ ಅವ್ರ ಕಡೆಯಿಂದ ತೊಗೊಂಡು ಒಂದೇ ಒಂದು ಶರ್ಟ್, ಚಪ್ಪಲ್ ಇಲ್ಲ, ಒಂದು ಇದು ಇಲ್ಲ, ಏನಿಲ್ಲ, ಯಾವ ಬಾಂಡೆ ಸಾಮಾನು ಅಂತ ಯಾವೂ ಇಲ್ಲ.
2: ಅಂದರೆ ಈಗ ಹುಡುಗಿ ಎಷ್ಟು ಕೊಡ್ತಾಳೆ ನೋಡ್ತಾರೆ ರೀ, ಅವ್ರು ಏನು ಓದಿದ್ದಾಳೆ, ಅವಳು ಏನು ಬಿಟ್ಟಿದ್ದಾಳೆ, ಅವಳಿಗೆ ಏನು ಬರುತ್ತೆ, ಏನು ಬಿಟ್ಟಿದೆ ಏನು ನೋಡಲ್ಲ, ಅವಳು ಎಷ್ಟು ತರ್ತಾಳೆ ಮನೆಗೆ ಅನ್ನೋದನ್ನು ನೋಡ್ತಾರೆ.
1: ಅದು ಗಂಡಸಿಗೆ ಅಪಮಾನ ಇರೋದಲ್ಲ. ಯಾವ ಗಂಡಸು ಎರಡು ಹಸುವಿನ ಮಧ್ಯದಲ್ಲಿ ಒಂದು ನಿಯತ್ತೆ ದುಡ್ಕೊಂಬರ್ತಾನೋ ಅವನಿಗೆ ಹೆಣ್ಣು ಕೊಡ್ಬೇಕು ನಾವು, ಇದು ಅವನಲ್ಲಿ ಆ ಉತ್ತರ ಬರ್ಬೇಕ್ರಿ. ಎರಡು ಹಸುವಿನ ಮಧ್ಯದಲ್ಲಿ ಒಂದಂತೂ ತುಡ್ಕೊಂತರ್ಬೇಕು ಅವನ್ನೆಲ್ಲ, ಮೂರತ್ತು ಬೇಡ ನನಗೆ, ಎರಡು ಊಟ ಸಾಕಲ್ಲ ನಿಮಗೆ. ಈ ಹಸುವನ್ನಪ್ಪ ಅಂದ್ರೆ ಒಂದು ಮಧ್ಯಾಹ್ನ ಒಂದು ಊಟ, ರಾತ್ರಿ ಒಂದು ಊಟ, ಈ ಎರಡರ ಮಧ್ಯದಲ್ಲಿ ರಾತ್ರಿ ಬೇಡ ನೀರು ಕುಳ್ ಮಾಡ್ಕೊಳ್ಳೋಣಲ್ಲ. ಹಗಲಿ ಟೈಮ್ನಲ್ಲಿ ನಿಯತ್ತೆ ದುಡ್ಕೊಂಬಂದಪ್ಪ ಅಂದ್ರೆ ಅವನು ಭಾಳ ಬಲ್ಲ, ಬಾಳಿಸಬಲ್ಲ, ಬದುಕು ಬೆಳಕಾಗಬಲ್ಲ ಅಂಥವ್ರು ಇದೆಲ್ಲ. ಅದರಲ್ಲಿ ನಿಮಗೇನು ಏನಪ್ಪ ಅಂದ್ಕೊಳ್ಬೇಡ್ರಿ, ನಾನು ಜೀವಂತ ಸಾಕ್ಷಿ.
2: ಅದೇ ಸರ್, ನಿಜ.
1: ಅದಕ್ಕೆ ನಿಮ್ಗೆ ಹೇಳ್ತಾರಲ್ರಿ, ಒಂದು ಕಾಲದ ಕಲ್ಲು ಇನ್ನೊಂದು ಕಾಲದ ಶಿಲೆ ಅಂತ ಅಂದಲ್ಲ. ಈಗ ಹಂಪಿ ನೋಡಿದ್ರಲ್ಲ ನೀವು, ಕಲ್ಲಿನ ರಥ ಇದೆಯಲ್ಲ, ಅದು ಯಾವತ್ತೂ ಸುಮ್ಮನೆ ಒಂದು ಕಲ್ಲಾಗಿತ್ತು ಅದೆಲ್ಲ. ಯಾವಾಗ ಆ ಶಿಲ್ಪಿ ಅದಕ್ಕೊಂದು ರೂಪ ಕೊಟ್ಟಂದಪ್ಪ ಅಂತಂದ್ರೆ ಈಗ ನಿಮ್ಮ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂಥ ಆಗಿಬಿಡ್ತದೆ ಅಲ್ಲ, ವಿಶ್ವವ್ಯಾಪಿ ಆಯ್ತದೆ ಅಲ್ಲ. ಹಂಪಿ ಅಂತಾರೆ ಒಂದು ಕಲ್ಲಾಗಿತ್ತಲ್ಲ ಅದೆಲ್ಲ,
2: ಆ
1: ಶಿಲ್ಪಿ ಮಾಡಿದ್ದಲ್ಲ, ಆ ಶಿಲ್ಪಿ ತನ್ನ ಚೆಲುವೆಲ್ಲ ಅದಕ್ಕೆ ಸುರಿದು ಬಿಟ್ಟ, ಅದ್ಭುತವಾಗಿ ಆಯ್ತು ಅದೆಲ್ಲ. ಅದಕ್ಕೆ ನಾನೇ ಶಿಲ್ಪಿ ಆಗಲಿಲ್ಲ, ಅದೆಲ್ಲ ನಿಮ್ಮಿಂದ ಅವರಿಂದ ಇವರಿಂದ ಇವರಿಂದ ಆಗಿ ನಾನು ಶಿಲ್ಪಿ ಆದೆ.
2: ಅಂದ್ರೆ ನೀವು ಬೇರೆಯವರಿಂದ ಯಾವ್ದು ಕೆಟ್ಟ ಗುಣಗಳನ್ನು ಕಲಿದೆ, ಬರೀ ಒಳ್ಳೆ ಮಾತ್ರ ಆಯ್ಕೆ
1: ಮಾಡ್ಕೊಂಡು
2: ಜೀವನವನ್ನ ನಡೆಸ್ತೇವೆ.
1: ಅದೇ ಹೇಳಿ ನಿಮಗೆ ಪ್ರೀತಿ ಅನ್ನೋದು ನಿರಂತರವಾದ ನಡೆಯಬೇಕಾದ ಕ್ರಿಯೆ, ಆದರೆ ಅದಕ್ಕಿರುವ ಮುಖಗಳೆಷ್ಟು ಅಂತ ಪ್ರಶ್ನೆ ಬಂದಾಗ ನಾನು ಪೇಪರ್ ಕೊಡ್ತಾ ಇದ್ದೆ, ಯಾರು ಯಾರಿಗೆ ಏನಪ್ಪ ಆ ಕೆಲಸ ಮಾಡ್ತಿದ್ದೆ ಅಲ್ಲ, ಆ ಮಟ್ಟಿ ಕೆಲಸ ಮಾಡ್ತಿದ್ದೆ ಅಲ್ಲ, ಫಲ ಇರ್ತಿತ್ತು ಇಲ್ಲ ಗೊತ್ತಿಲ್ಲ ಅದೆಲ್ಲ. ಅಲ್ಲೇ ನಾನು ಎಲ್ಲಿ ಕೊಡ್ಕೊಂಡಪ್ಪ ಅಂದ್ರೆ ಒಂದು ತಾಯಿ ನನಗೆ ಒಂದು ಮುಗುಳಗೆ ನಗ್ತಾ ಇದ್ಲ ಅದೆಲ್ಲ, ಅದನ್ನು ನಾನು ಅಪಾರ್ಥವಾಗಿ ಮಾಡ್ಕೋಬಾರ್ದಲ್ಲ. ಇನ್ನೊಂದು ನನಗಿಂತ ಒಂದು ನನ್ನ ವಯಸ್ಸಿನ ಹುಡುಗಿನೂ ಆ ಥರ ಮಾಡಿದಪ್ಪ ಅಂದ್ರೆ ನಾನು ಇನ್ನೇನು ನನ್ನ ತಲೆ ಕಲ್ಪನೆ ತೊಳ್ಬಾರ್ದಲ್ಲ. ಆದರೆ ಅದಕ್ಕೆ ಮುಖಗಳೆಷ್ಟು, ಆ ನಗು ನನಗೆ ಬೆನ್ನೆಲುಬು ಆಯ್ತಾ ಇದೆಲ್ಲ. ಓ ನೀವು ಮಾಡ್ತೀವೋ ನೀನು ಹೋಗು ಅಂತ ಒಂದು ಬೆನ್ ತಟ್ಟಿದಾರಲ್ಲ, ಅದು ಮುದುಕರು ಇರ್ಬೋದು, ನನ್ನ ಸಹಪಾಠಿ ಇರ್ಬೋದು, ನನಗಿಂತ ಸಣ್ಣವ್ರು ಇರ್ಬೋದು, ನನಗಿಂತ ದೊಡ್ಡವ್ರು ಇರ್ಬೋದು, ಎಲ್ಲರೂ ಹಂಗೆ ಸಿಕ್ಬಿಟ್ರೆ ನನಗೆಲ್ಲ. ಕವಲುದಾರಿಯಿಂದ ರಾಜಬೀದಿಗೆ ಬಂದ್ವಿ. ಈ ಕವಲುದಾರಿಯಲ್ಲಿ ಕಲ್ಲು ಮಣ್ಣು ಇವೆಲ್ಲ ಇರ್ತಾವಲ್ಲ, ಈ ರಾಜಬೀದಿ ಬಂದಪ್ಪ ಅಂದ್ರೆ ಇವೆಲ್ಲ ಸಿಮೆಂಟ್ ರೋಡು ಇವೆಲ್ಲ ಸಿಗ್ತಾವಲ್ಲ, ಕವಲುದಾರಿಯನ್ನು ನಾನು ಮರಿಬಾರ್ದಲ್ಲ.
2: ನಡೆದು ಬಂದ ದಾರಿ
1: ಹಂಗ ಇದ್ದೀನಿ ಅದೆಲ್ಲ. ಮತ್ತು ಅವನು ಭಗವಂತ ಕೊಟ್ಟಿದ್ದಾನೆ, ಎಲ್ಲೂ ಕೇಳಬೇಡ, ಕೊಟ್ಟಿದ್ದಾನೆ. ಹೆಂಗೆ ಕೊಟ್ಟಿದ್ದಪ್ಪ ಅಂದ್ರೆ ಅವನು ಬೆಳ್ಳಿ ಬಂಗಾರ ಬಣ್ಣ ಎಲ್ಲ ಭೂಮಿಗೆ ಇಟ್ಟಿದ್ದಾನಲ್ಲ, ಎಲ್ಲ ಕೊಟ್ಟು ಮತ್ತು ಅವನ ಹತ್ರ ಏನು ಕೇಳೋದಿನ್ನ, ಎಲ್ಲ ಕೊಟ್ಟಿದ್ದಾನೆ. ಹೌದಲ್ರಿ ಇದೆಲ್ಲ, ಅಲ್ಲಿ ಶ್ರಮ ವಹಿಸಿ ನಿನ್ಗೆ ಸಿಗ್ತೈತಿ, ನಿನಗೆ ಶ್ರಮ ವಹಿಸಿದ್ರೂ ಬಂಗಾರ ಸಿಗ್ತೈತಿ, ಬೆಳೆದ್ರೆ ನಿಮಗೆ ಬೆಳೆ ಸಿಗ್ತಾ ಇದೆ. ಇದು ಬಿಟ್ಟು ಮತ್ತೆ ನೀನು ಬರ್ತೀನಪ್ಪ ಅಂದ್ರೆ ಮತ್ತೆ ನೀನು ಇಷ್ಟು ಜನ್ಮ ಕೊಟ್ಟು ಈ 100 ವರ್ಷ ಆಯುಷ್ ಕೊಟ್ಟು ಉಪಯೋಗ ಏನಾಗ್ತದಲ್ಲ, ಎಲ್ಲ ಬೆಳ್ಳಿ ಬಂಗಾರ ಎಲ್ಲ ಭೂಮಿಯಲ್ಲಿ ಇಟ್ಟಿದ್ದಾರೆ, ನಾನು ತೆಗಿಬೇಕು ಅದನ್ನೆಲ್ಲ. ನನ್ನ ವೃತ್ತಿಯಲ್ಲಿ ಅದು ನಾನು ಮಾಡ್ಕೊತ ಹೋದಿದ್ದಲ್ಲ. ಇಲ್ಲೇ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಸ್ಯಾಟರ್ಡೇ ಸಂಡೆ ಒಬ್ಬ ಡ್ರೈವರ್ ಅಂತ ಕೆಲಸ ಮಾಡ್ತಾ ಇದ್ದೆ. ತಪ್ಪೇನದ್ರಲ್ಲಿ, ಶ್ರೀಕೃಷ್ಣ ಪರಮಾತ್ಮ ಸಾರಥಿ ಆದಂತೆಲ್ಲ, ಅದರಿಂದ ಬಂದ ಅಮೌಂಟ್ನೆಲ್ಲ ತೊಗೊಂಡೆ ಅದೆಲ್ಲ, ಜಾಗ ತೊಗೊಂಡೆ ಅಲ್ಲ. ಆದ್ರೆ ನಾಳೆ ಬಂದವ್ರಿಗೆ ಏನಪ್ಪ ಅಂದ್ರೆ ಏನು ಮಾಡಿದ್ರೆ ಅಂತ ಕೇಳಿದ, ನನ್ನ ಮನೆಯಿಂದ ಯಾವುದು ಆಸ್ತಿ ಇರಲಿಲ್ಲ ಅದೇದು ಏನಂತ, ತಂದೆ ತಾಯಿ ಬಿಟ್ಟ ಮೇಲೆ ಮತ್ತೇನಿರಲಿಲ್ಲದಲ್ಲ. ಇಲ್ಲಿ ಬಂದಮೇಲೆ ಅವ್ರು ಕೇಳೋರಲ್ಲ ನಿಮ್ಗೇನು ಆಸ್ತಿ ಇದೆ ಏನಿಲ್ಲ ಅಂತಂದ. ಅವಾಗ ಏನಪ್ಪ ನಾನೆಲ್ಲ ಒಂದು ಫೈಲ್ ಮಾಡಿಬಿಟ್ಟಿದ್ದೆಲ್ಲ, ಎಲ್ಲನೂ ಹುಡುಗಿ ನೋಡ್ಬೇಕು ಅಂದಪ್ಪ ಅಂತಂದರೆ ಆ ಫೈಲ್ ಕೊಟ್ಟು ಕಳಿಸ್ತಿದ್ದೆಲ್ಲ. ಇಷ್ಟು ನನ್ನದು ಐತಿ ಸಾಕ್ಷಿ ಸಮೇತಾಗಿ. ಆಮೇಲೆ ನಾನು ಬಂದು ಅಲ್ಲಿ ನಿಮ್ಮ ಹೆಸರು ಹುಡುಗಿ ಹೆಸರಿಟ್ಟು ನೀವು ನನ್ನ ಹೆಸರಿಟ್ಟು ಅದು ಬೇಡ, ಅದೆಲ್ಲ ಎಲ್ಲ ನೀವು ಮೊದಲ ಹಿರಿಯರೆಲ್ಲ ಡಿಸೈಡ್ ಮಾಡಿರಿ. ತೋರಿಸೋದಪ್ಪ ಅಂತಂದ್ರೆ ಆಯ್ಕೆ ಪ್ರಾಧಿಕಾರ ನಿಮ್ಮ ಮಗಳಿಗೆ ಬಿಡ್ಬೇಕಂತ ಹೇಳಿದ್ದೆ ನಾನಲ್ಲ. ಯಾಕಂದ್ರೆ ನೀವೇನೋ ಆಯ್ತು ಬಿಡು 4 ದಿವಸ ಕೊಟ್ಬಿಟ್ರಂದಪ್ಪ ಅಂದ್ರೆ ಅನುಭವಿಸಾರೆ ಯಾರು ಅಂದ್ರೆ ಪರಿಪೂರ್ಣವಾಗಿ ಒಪ್ಕೊಳ್ಬೇಕು ಅದನ್ನೆಲ್ಲ. ಆಯ್ಕೆ ಪ್ರಾಧಿಕಾರ ಬಿಡ್ಬೇಕಲ್ಲ ಅದೆಲ್ಲ. ಬಿಟ್ಟ ಮೇಲೆ ಅವ್ರು ಆರಿಸ್ಕೊಂಡ ಮೇಲೆ ಅದರ ಸಾಧಕ ಬಾಧಕಗಳನ್ನು ನಾನು ಇದು ಮಾಡ್ಬೇಕು ಅದನ್ನೆಲ್ಲ. ತಂದೆ ತಾಯಿ ಅದರಲ್ಲ ಓ ಈ ದಾರಿಯಲ್ಲಿ ಒಂದಪ್ಪ ಅಂದ್ರೆ ಈ ಥರ ಆಗ್ತೈತಿ ಈ ಥರ ಆಗ್ತೈತಿ ಹಿಂಗೆಲ್ಲ ವಿಚಾರ ಮಾಡ್ಬೇಕಲ್ಲ, ಅದನ್ನು ನಾನು ಮಾಡ್ತಾ ಇದ್ದದಲ್ಲ. ಅದೆಲ್ಲ ಮಾಡಿದ್ರೂ ನನ್ನ ಸಮಾಜದಲ್ಲಿ ತಿರಸ್ಕಾರವಾಗಿ ಬಿಡ್ತದಲ್ಲ. ಇಷ್ಟು ಹೊಲ ಇರಬೇಕಾಯ್ತು, ಮನೆ ಇರಬೇಕಾಯ್ತು, ಆಮೇಲೆ ಎತ್ತಿರ್ಬೇಕಾಯ್ತು ಅಂತ ನಂದು ಅದು ಇಲ್ಲ. ಇಷ್ಟಿದೆ ನಾನು ಇದನ್ನೇ ಹೇಳಿದ್ದೀನಿ, 2 ವರ್ಷದಲ್ಲಿ ಒಂದಂತ ತೊಗೊಂಡು ಬರ್ತಿದ್ದೀನಲ್ಲ, ನೀವೆಲ್ಲ ಕೇಳಿ ಆದಮೇಲೆ ಆಮೇಲೆ ಇದು ಮಾಡಿರಿ ಅಂತ ಹೇಳ್ಕೊಳ್ಳಿ. ಅದೇನು ಇಲ್ಲಿ ಯಾವುದೋ ಆಗಲಿಲ್ಲ ನನಗೆಲ್ಲ, ಇಲ್ಲೇ ಮದುವೆ ಆದರೆ ಇಲ್ಲೇ ಮನೆ ಕಟ್ಟೋಣ ಅಂತ ನೋಡ್ರಿ. ಇನ್ನೊಂದು ಹೆಂಗಂದ ಅಪಮಾನಗಳು ಅಥವಾ ಇದು ಸತ್ವ ಪರೀಕ್ಷೆ ನೋಡೋಣ ನಾನು. ಆಮೇಲೆ ಮೊದಲು ಒಂದು ಹುಬ್ಳಿಗೆ ಒಂದು ಎಂಗೇಜ್ಮೆಂಟ್ ಆಯಿತು. ಅವಳು ಅವಳಿಗೆ ತಾಯಿ ಇರಲಿಲ್ಲ, ಮಲ್ತಾ ಇಲ್ಲ. ಮೊದಲೇ ನಾನು ಕವಿತ್ವ ಬರೆಯೋದು ಓ ಇದು ಇನ್ನಾದ್ರು ಚೆಲ್ಲಾಗುತ್ತೆ ಅಂತಂದೆಲ್ಲ ನಾನು ಒಪ್ಕೊಂಡಿದ್ದೆಲ್ಲ. ಖರೆ ಅಲ್ಲೇ ನನಗೆ ಗೊತ್ತಿರಲಿಲ್ಲ ಹಿಂಗಿದೆ ಅಂತಲ್ಲ, ಅದೊಂದು ಅಡ್ಡದಾರಿ ಹೋಗ್ಬಿಡ್ತೆ ಅದೆಲ್ಲ. ಎಂಗೇಜ್ಮೆಂಟ್ ಆಗಿ ಒಂದು 2 ತಿಂಗಳಪ್ಪ ಅಂತ ಗೊತ್ತಾಯಿತು. ಆಮೇಲೆ ನಾನು ರಿಜೆಕ್ಟ್ ಮಾಡಿದೆ ಅದೆಲ್ಲ, ಇಲ್ಲಿ ಇಬ್ಬರೂ ಉಪಯೋಗ ಆಗೋದಿಲ್ಲ ಅಂತ. ಇಲ್ಲ ಯಾರಾದರೂ ಒಬ್ಬರು ಅಲ್ಲಿ ಮರೆತು ಹೋಗ್ಬೇಕು, ಇಲ್ಲ ಮಾದರಿ ಆಗಬೇಕು. ಹಿಂಗೈತೆ ಅಂದ್ಕೊಡ್ಲೇ ಬೇಡ ಅಂದ್ಕೊಡ್ಲೇ ಮತ್ತು ಅಲ್ಲೇ ಹುಬ್ಳಿನೇ ಹುಡುಗಿ ಮಾಡ್ಕೊಂಡಿದ್ದಲ್ಲ. ಅದ್ಭುತವಾಗಿ ಮನೆತನ ಸಿಕ್ತು. ಅಲ್ಲಿ ಹೆಂಗಿದೆಯಪ್ಪ ಅಂದ್ರೆ ನನ್ನನ್ನು ಒಳ್ಳೆ ಅಂಗೈಯಲ್ಲಿ ಹಿಡಿತಿದಾರಲ್ಲ, ಹಿಡಿತಾರಂತಂದು ಅಲ್ಲಿಂದ ನಾನು ಏನು ಒಂದು ಉಪ್ಪಿನ ಹಣ ತೊಗೊಳ್ಳಿಲ್ಲ, ಎಲ್ಲ ನಾನೇ ಇದು ಮಾಡಿದ್ದೀನಿ. ಇಲ್ಲಿ ಬಂದಪ್ಪ ಅಂದ್ರೆ ನನ್ನ ಶರಣರ ಮನೆ, ಇಲ್ಲಿ ಮಹಾಪ್ರಸಾದ ಇರುತ್ತೆ, ನಿಮ್ಮದೇ ಮನೆ ನಂದಲ್ಲ. ನೀವು ಬಂದಪ್ಪ ಅಂದ್ರೆ ನೀವು ಎಷ್ಟು ದಿವಸ ಇರ್ರಿ ಏನಾದರೂ ನೀವು ಮಾಡ್ರಿ ನನಗೂ ತಿನ್ನಿಸ್ತಾರೆ. ಅವನು ಕೊಟ್ಟಿದ್ದಾನೆ ಅದನ್ನು ನೀವು ಮಾಡಿದ್ರೆ ಎಲ್ಲ ಇದು ಮಾಡ್ತಾರೆ, ಆ ಥರನೇ ಇದ್ದಾರೆ ಅಲ್ಲಿ. ಇಲ್ಲಿ ಬಂದಪ್ಪ ಎಲ್ಲ ತಾವು ಮಾಡ್ತಾರೆ, ಇದು ಮಾಡ್ತಾರೆ, ಊಟ ಮಾಡ್ತಾರೆ, ಇದು ಮಾಡ್ತಾರೆ, ಹೋಗ್ತಾರೆ ಅವರೆಲ್ಲ ಅಂತ. ಇದು ಒಂದು ಬಳಗದ ಒಂದು ಇದೆಯಲ್ಲ ನಿಮಗೆ, ಈ ಸಂಬಂಧ ನಿಮ್ಗೆ ಎಲ್ಲಿ ಸಿಗೋದಿಲ್ಲ ನಿಮಗೆಲ್ಲ. ಈಗ ಅಲ್ಲಿ ಹುಬ್ಬಳ್ಳಿ ಬಂದಪ್ಪ ಅಂತಂದ್ರೆ ನಿಮ್ಗೆ ರಾತ್ರಿ ಬೆಳತಕ್ಕನ ಮಾತಾಡಿಸ್ತಾರೆ ಅಂತ ಗೊತ್ತೇ ಇರಲ್ಲ, ಮಲಗೋದೇ ಇಲ್ಲ. ಅಂದರೆ ಜೀವನದ ಮೌಲ್ಯಗಳ ಬಗ್ಗೆನೇ ಜಾಸ್ತಿ ಮಾತಾಡ್ತಾರೆ ಅದೆಲ್ಲ. ಅಂದರೆ ನಾವು ಆದರ್ಶವಾಗಿರ್ಬೇಕಲ್ಲ ಅಂತಂದೆಲ್ಲ. ಅದಕ್ಕೆ ನಾನು ಜಾಸ್ತಿ ಯಾಕಂದ್ರೆ ಮಹಾಭಾರತ ರಾಮಾಯಣ ಅಂತಂದ್ರೆ ರಾಮಾಯಣ ಪ್ರೇಮ ಕಾವ್ಯ ಅನ್ನೋದು ಬಿಟ್ಬಿಡೋಣಲ್ಲ. ಮಹಾಭಾರತದಲ್ಲಿ ಪ್ರತಿಯೊಂದು ದಿವಸದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಇದೆ ಅದೆಲ್ಲ. ದಾಯಾತಿ ಕಲಹ ಏನಿಡಲ್ಲ, ಅಲ್ಲಿ ರಾಜ ಆಗಿದ್ದು ಒಬ್ಬ ಕರ್ಣ ಮಾತ್ರ. ಈ ಕಡೆ ಇವರು ಆಗಲಿಲ್ಲ, ಅವರಾಗಲಿ, ಎಲ್ಲರೂ ಬಡದಾಡ್ಕೊಂಡು ಸತ್ರವದಲ್ಲ ಅದೆಲ್ಲ. ಎಂಥ ಇದು ಈ ಇಡೋದಲ್ಲ. ಒಂದು ವೇಳೆ ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮಾಡಿದಂಥ ಕೆಲಸಗಳಿದೆಯಲ್ಲ, ಈ ಪುರಾಣವಾಗಿ ಅವನನ್ನು ಬೇರೆ ಬಿಂಬನೆ ಮಾಡಿಬಿಟ್ಟಾರಲ್ಲ. ಅವನಂಥ ಪ್ರಜ್ಞಾವಂತ, ಅವನಂಥ ರಾಜಕಾರಣಿ, ಅವನಂಥ ಇದು ಎಲ್ಲಿಯೂ ಇಲ್ಲ. ಒಂದು ಮುಖ ನಾವು ನೋಡ್ತಾ ಇಲ್ಲ. ಎಲ್ಲಿಯೋ ಅವನು ಯುದ್ಧ ಗೆದ್ರು, ಯಾರನ್ನ ಸಂಹಾರ ಮಾಡಿದ್ರು, ಎಲ್ಲಿಯೋ ನಾವು ಸಿಂಹಾಸನದಲ್ಲಿ ಎಲ್ಲಿ ಕೂತ್ಕೊಳ್ಳಿಲ್ಲ. ಎಲ್ಲರನ್ನ ಅಲ್ಲಿ ದುಷ್ಟನ್ನ ಸೆಡೆಬಿಡಿದು ಒಳ್ಳೆಯ ವ್ಯಕ್ತಿನಲ್ಲಿ ಕುಂದಿರಿಸಿ ಹೊರಗೆ ಬಂದ. ಇವನೊಂದು ದೊಡ್ಡ ಗುಣ ಅಂದಲ್ಲ
2: ನನಗಾಗಿ, ನನಗೆ ಅನ್ಲಿ
1: ಇಲ್ಲ ಅನ್ಲಿಲ್ಲ ಅದೆಲ್ಲ. ಆಮೇಲೆ ನನಗೆ ಎಷ್ಟೋ ಜನ ಇದು ಮಾಡಿರಲ್ಲ, ಓ ಇದು ಮಹಾಭಾರತದಲ್ಲಿ ನಿಮಗೆ ಭಗವದ್ಗೀತೆ ಸಾವಿನ ಬಯಲಿನಲ್ಲಿ ನಡೀತಲ್ಲ, ಮತ್ತು ಉಳಿದವ್ರು ಏನು ಮಾಡ್ತಾಯಿದ್ರು ಅಲ್ಲಿ ಅಂದ್ಕೊಳ್ಳಿ. ಉಳಿದವ್ರು ಏನು ಮಾಡ್ತಪ್ಪ, ಅವ್ರ ಬುದ್ಧಿಮಟ್ಟ ಹೆಂಗಿದೆ ನೋಡಿ ಕೇಳೋ ಪ್ರಶ್ನೆ ಅಂತಂದ್ರೆ, ಅವನು ಪುರುಷೋತ್ತಮ, ಶ್ರೀಕೃಷ್ಣ ಪರಮಾತ್ಮ ಪುರುಷೋತ್ತಮ. ಎಷ್ಟೋ ದಿವಸ ಜಪ ಮಾಡಿದವರಿಗೆ ಅಥವಾ ತಪಸ್ ಮಾಡಿದ್ರೆ ಕಂಡಿರಲಿಲ್ಲ. ನಿನಗೆ ಅಂಥ ರಣರಂಗದಲ್ಲಿ ಒಬ್ಬ ಶಿಷ್ಯನಿಗೆ ಒಬ್ಬ ಗುರು ಪಾಠ ಹೇಳಿದ್ದು ಅರ್ಜುನಿಗೆ, ಮಾಡಿದ್ದು ಶ್ರೀಕೃಷ್ಣ ಪರಮಾತ್ಮ ನಮಗಲ್ಲ. ಅದೆಲ್ಲ ಅವನಿಗೆ ಹೇಳಿ ಸ್ವಲ್ಪ ಸ್ವಲ್ಪ ಕೇಳಿದ್ದೆ ನಮಗೆಲ್ಲ. ಆ ಸ್ವಲ್ಪ ಸ್ವಲ್ಪ ಕೇಳಿದ್ರಲ್ಲಿ ನಾನು ಸರಿಯಾಗಿ ಗ್ರಹಿಸಲಿಲ್ಲ. ವಿತರಣವಾದ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಭಗವದ್ಗೀತೆ ಅರ್ಜುನಗನ್ನಪ್ಪ ಅಂತಂದ್ರೆ ಮೌಲ್ಯಗಳನ್ನು ಬಿತ್ತರಿಸ್ಕೊ ಮಾಡ್ಕೊ ಮಾತಾಡ್ಕೊಂತ ಹೋದ ನಿಮಗೆ ಅಲ್ಲಿ. ಆಮೇಲೆ ಅಲ್ಲಿ ಎಲ್ಲರೂ ಮುಗ್ಧ ಪರವಶವಾಗಿ ಕೇಳ್ತಾ ಇದ್ರು. ಈ ಸಿದ್ದೇಶ್ವರ ಸ್ವಾಮಿಗಳು ಬರ್ತಾ ಇದ್ರಲ್ಲ, ಒಂದು ಸ್ವಲ್ಪ ಪಿನ್ ಡ್ರಾಪ್ ಸೈಲೆನ್ಸ್ ಆಗಿ ಕೇಳ್ತಾ ಇದೀವಲ್ಲ. ಅದೇ ಥರ ಅಲ್ಲಿ ಮಾಡಿದ್ರೆ ಅದೆಲ್ಲ ಸಾವಿನ ಬೈಲಿನಲ್ಲಿ ಹೇಳಿದ ಆ ಮನುಷ್ಯ. ಎಲ್ಲಾದರೂ ಒಂದು ತಂಪು ನೆರಳಲ್ಲಿ ಹೋಯ್ತವ ಅರಮನೆಯಲ್ಲಿ ಕುಂತು ಹೇಳ್ಬೋದಾಗಿತ್ತಲ್ಲ, ಹೇಳಲಿಲ್ಲ ಅದೆಲ್ಲ. ಅಂದರೆ ಒಬ್ಬ ಅರ್ಜುನ ಕೇಳ್ಬೇಕಪ್ಪ ಅಂದ್ರೆ ಇವೂ ಅಂಥ ಮಹಾಜ್ಞಾನಿ, ಇದು ಮೇರು ಪರ್ವತ, ಎಲ್ಲಿ ನಾನು ಬಿತ್ತಬೇಕು, ಯಾವ ಹೊಲದಲ್ಲಿ ಬಿತ್ತಲು ಬೆಳೆಯಾಗುತ್ತೆ ಅನ್ನೋದು ಅವನಿಗೆ ಗೊತ್ತಿತ್ತು. ಬಿತ್ತಿದ ಅಲ್ಲೆಲ್ಲ ಆ ಭಗವದ್ಗೀತೆ ನನಗೆ ಬಂತಲ್ಲ. ಈ ಭಗವದ್ಗೀತೆ ಅಂತ ಅನ್ನೋದು ಮಹಾಭಾರತದಲ್ಲಿ ನಿಮಗೆ ಒಳಗಿನ ಒಂದು ಒಂದು ಹಣ್ಣು ತಿಳ್ಕೊಟ್ಟಲ್ಲ, ಹೊರಗಿಂದ ಸಿಪ್ಪಿ ಇದೆಯಲ್ಲ ಇದು ನಿಮಗೆ, ಅದು ಮಹಾಭಾರತ ಒಳಗೆ ತಿರುಳು ಇದೆಯಲ್ಲ ಅದು ಭಗವದ್ಗೀತೆ. ಅದರ ಜೀವನದ ಮೌಲ್ಯಗಳು ಸಾಕಷ್ಟು ಕೊಟ್ಬಿಟ್ಟಿದ್ದಾನೆ ಭಗವಂತ. ಪುರಾಣವಾಗಿ ಇವರೆಲ್ಲ ಅಷ್ಟೇ ಕೇಳಿ 16,000 ಅದು ಇದೆಲ್ಲ ಇವೆಲ್ಲ ಕಥೆಗಳು ಬಂದೇ ಹೊರತಾಗಿ ಮೂಲ ಅವನು ಏನು ಮಾಡ್ಯನಪ್ಪ ಅಂದ್ರೆ ಅದಕ್ಕೆ ಹೋಗ್ಲಲ್ಲಿ ಇಳಿಬೇಕು ಅಲ್ಲೆಲ್ಲ. ಆ ಬಾವಿಗೆ ಇಳಿದಾಗ ಆ ಇದಕ್ಕೆ ಇಳಿದಾಗ ಇದಾಗಬೇಕು. ಅದನ್ನು ಕುಮಾರವ್ಯಾಸ ಭಾಳ ಚೆನ್ನಾಗಿ ಮಾಡಿದ್ದಾನೆ. ಇಳಿಯ ಜಾಣರೆಲ್ಲ ಕುಂತು ಕೇಳಿರಿ ಇಳವಿ ಕೃಷ್ಣ ನಾಮವನ್ನು, ಇದು ಜೀವನದ ಪಾಪವನ್ನು ಕಳೆಯುವ ದೇವಗಂಗೆ ಅಂತ ಹೇಳಿದ ಮನುಷ್ಯ. ಯಾಕಂದಪ್ಪ ಅಂದ್ರೆ ಹಿಂದಕ್ಕೆ ಪಂಪ ಮಹಾಭಾರತ ಬರೆದ್ರು, ಇವಳೆಲ್ಲ ಮಹಾಭಾರತ ಬರೆದ್ರು, ಅವರು ಅದ್ಭುತ ಜಟಿಲವಾದ ಕನ್ನಡದಲ್ಲಿ ಬರೋದು ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಆ ತಮ್ಮ ಆಗ ಬಂದಿದ್ದು ಕುಮಾರವ್ಯಾಸ. ಕುಮಾರವ್ಯಾಸ ಏನು ಬರ್ದಲ್ರಿ ಅದು ಅದ್ಭುತವಾಗಿತ್ತದಲ್ಲ. ಈಗ ನೀವು ಪಂಪ ಭಾರತ ಇದಾಯಿತು, ಇದು ಕುಮಾರವ್ಯಾಸ ಒಂದು ಇದನ್ನು ಯೂನಿವರ್ಸಿಟಿ ಮಾಡಿಬಿಟ್ರಿ ಇದೆಲ್ಲ. ಅದು ನೀವು ಎಷ್ಟು ಕಲಗಿತ್ತು ಅಷ್ಟು ಬೆಣ್ಣೆ ಬರ್ತಾ ಇದೆ, ಅದು ತೀರಲಾರದ ಮಜ್ಜಿಗೆ ಅಷ್ಟು ಬೆಣ್ಣೆ ಬರ್ತಾ ಇದೆ ಅಲ್ಲ. ಅದ್ಭುತವಾಗಿ ಆ ಕನ್ನಡ ಶಬ್ದಗಳು ತಗೊಳ್ರಿ, ಅದರಲ್ಲಿ ಅವನು ಬರೆಯುವಂಥ ರೂಪಕ ತಗೊಳ್ರಿ, ರೂಪಕ ಚಕ್ರವರ್ತಿ ಅಂತಂದ್ರೆ ಕುಮಾರವ್ಯಾಸ.
2: ಕುಮಾರವ್ಯಾಸ ನೀರೊಳಗಿದ್ದು
1: ಬೆವರ್ದಿದ ಅಂತಂದ್ರೆ ವಿಚಾರ ಮಾಡಿರಲಿಲ್ಲ. ಅಂದ್ರೆ ನೀರೊಳಗಿತ್ತು ಬೆವರ್ನ ಅಂತ ಇದು ಕೊಟ್ಟು ನಮಗೆ ಉಚ್ಚಾರಣೆ ಮಾಡಕ್ ಆಗೋದಿಲ್ಲ, ಆಗೋದಿಲ್ಲ ಅದೆಲ್ಲ. ನನ್ನ ಬರವಣಿಗೆ ಏನಪ್ಪ ಅಂದ್ರೆ ನಾನು ಹಂಗೆ ಉಚ್ಚಾರ ಮಾಡಕ್ ಆಗೋದಿಲ್ಲ ಅದೆಲ್ಲ. ಈ ಜೀವನ ನಲಿಯುವ ಹೊನಲು ಅದಕ್ಕಿಲ್ಲ ಯಾವ ದಿಗಿಲು, ಬಡತನದ ಬೀಗೆ ದೂರ ಆಯ್ತು ಈಗ, ಕನಸುಗಳ ಮೇಲೆ ನನಸುಗಳ ಲೀಲೆ, ದುಡಿಮೆ ದೋಣಿಯಲ್ಲಿ ಸಾಗುತ್ತಿಹೆ ನಾನು, ಉರಿಗಿರಣ ಸುರಿಸುತ್ತ ದಹಿಸುತ್ತಿರೇ ದಿನಕರನು, ಬದುಕಿನ ಭರವಸೆಯ ಬೆಳಕಿನ ಹಾಕಿರಣ, ತಳಮಳಿಸಿ ಹೋರಾಡಿ ನಳನಳಿಸಿ ತಳೆಯಿತು ಈ ಜೀವ, ಉಳಿಪೆಟ್ಟು ಸಹಿಸುತ್ತಲಿ ಶಿಲೆಯಾಯಿತು ಈಗ, ಬಂಗಾರದ ಭಂಡಾರವೇ ಈ ಜೀವನದ ನಲಿವು, ಸಹನೆ ದೋಣಿಯಲ್ಲಿ ಸಾಗುತ್ತಿಹೆ ನಾನು, ಲೋಕಕ್ಕೆ ತಿಳಿದಿದೆಯೇನು ಹಸಿವಿನ ನೋವ, ಚಿಂತೆಯ ಸರಮಾಲಿನ ತೊಡಿಸಿತು ಆಗ, ಆ ನೋವಿನ ಅಳುವಿನಲ್ಲಿಯೂ ನಗುತ್ತಿರಲು ನಾನು, ಏಕಾಂತದ ಜೊತೆಯಾಯಿತು ಸಂತೈಸುವ ಮನಸ್ಸು, ಕನಸುಗಳ ಮೇಲೆ ನನಸುಗಳ ಲೀಲೆ, ಜೀವ ದೋಣಿಯಲ್ಲಿ ಸಾಗುತ್ತೀನಿ ನಾನು. ಒಂದು ಎಂಥ ಒಂದು ಅದ್ಭುತವಾದ ಸಮ್ಮತ ಕೊಡ್ತಾನಂದ್ರೆ ಅಲ್ಲಲ್ಲಿ, ಅದು ಇಲ್ಲಿ ಧರ್ಮ ಅನ್ನೋದು ಕೇವಲ 5 ಮಂದಿಯಿಂದ ಇತ್ತು, ಅಧರ್ಮ ಅನ್ನೋದ್ರಿಂದ 101 ಮಂದಿ ಕಡೆ ಇತ್ತು ಅದೆಲ್ಲ. ಇಲ್ಲಿ ಇವರು ವನವಾಸ ಮಾಡಿದ ಇವರಲ್ಲಿ ಏನೂ ಇರಲಿಲ್ಲ ನಿಮಗೆ ಪಾಂಡವರಲ್ಲಿ. ಆದರೂ ಜನ ಹೋದ್ರಲ್ಲ, ಕನಿಕರದಿಂದ ಹೋದ್ರಲ್ಲ ಅಲ್ಲೆಲ್ಲ, ಇವ್ರಿಗೆ ಅನ್ಯಾಯ ಆಗಿದೆ ಅನ್ಯಾಯ ಕೊಡಿಸ್ಬೇಕಂತ. ಆ ಕಡೆ ಇದ್ದವ್ರೇನಪ್ಪ ಅಂದ್ರೆ ಅವನು ಹೆದರಿಕೆಯೋ, ಅವನು ಉಪ್ಪುಂಡ ಋಣಕ್ಕೋಸ್ಕರನೋ, ಇನ್ನೊಂದು ಯಾವುದಕ್ಕೋ ಒಂದು ಅವರು ಯುದ್ಧ ಮಾಡೋ ಚಟಕ್ಕೋಸ್ಕರನೂ ಬೈದ್ರಲ್ಲ. ಏನಿದೆನಪ್ಪ ಮನುಷ್ಯ ಬೈಕೊಂಡು ಕೆಲಸಕ್ಕೆ ಬಂದ್ರೆ ಅಲ್ಲೆಲ್ಲ, ಇಲ್ಲಿ ಹಂಗಿಲ್ಲ ಇಲ್ಲೆಲ್ಲ. ಅವರು ನಿರಾಭರಣವಾಗಿ ಇದ್ರು ಅವರೆಲ್ಲ, ಆ ಕಾಡಿಂದ ಬಂದರೆ ಅವ್ರಿಗೆ ಅವ್ರಿಗೆ ತಿನ್ನಕ್ಕೆ ಇರಲಿಲ್ಲ ಅದೆಲ್ಲ. ಅಂಥದ್ರಲ್ಲಿ ಧರ್ಮ ಸಲ ನಿಂತ್ಕೊಂಡ್ರಲ್ಲ ಅದೆಲ್ಲ, ಧರ್ಮ ಗೆಲ್ಲಿಸ್ಬೇಕು ಅಂತಂದೆಲ್ಲ. ಹಂಗಾಗಿ ನಾವು ಆ ಸಲ ನಿಲ್ಲಬೇಕು ಅದೆಲ್ಲ. ನಮಗೆ ಆಗಿದ್ದ ಅದನ್ನೆಲ್ಲ ನನಗೆ ಹೋಗಿ ಹುಡುಗ ಪರಿಸ್ಥಿತಿ ಕೆಟ್ಟಿದ್ದಿಲ್ಲಪ್ಪ ಅಂದ್ರೆ ಯಾರೊಬ್ಬರು ಒಂದು ಕೈ ತುತ್ತಾಕಿದ್ರು, ಇನ್ನೊಬ್ರು ಯಾರೋ ಒಂದು ಹಂಗೆ ತೋಡ್ಸಿದ್ರು, ಯಾರೊಬ್ಬರು ಪರ್ಮಿಷನ್ ಕೊಡಿಸಿದ್ರು, ಯಾರೋ ಏನೋ ಮಾಡಿರೋ ಅದೆಲ್ಲ, ಅದು ನನ್ನ ಭಾಗ್ಯ ಅಂತ ತಿಳ್ಕೊಂಬಿದ್ದೇನೆ ಅದೆಲ್ಲ. ಅದೆಲ್ಲನೂ ಮಾಡ್ಕೊಂಡು ಬಂದೆ. ಒಂದು ಏನಪ್ಪ ಅಂದ್ರೆ, ಒಂದು ನನಗೆ ನನ್ನ ಗುರುಗಳು ಹೇಳಿದ್ದು ಅಂತಂದರೆ, ಬಲ್ಲವರ ಬಳಿಯಲ್ಲಿ ಇದ್ದು ಬಲ್ಯದ ವಿದ್ಯೆಯನ್ನು ಒದ್ದು ಒಲ್ಲದ ಸಂಘವನ್ನು ಒದ್ದು ಸದ್ದು ಮಾಡದೆ ಎದ್ದು ತಾವ. ಅಂದರೆ ನನಗೇನು ಬೇಕು ವಿದ್ಯಾಭ್ಯಾಸ, ಅಲ್ಲಿ ಕಲಿಬೇಕು, ಬಲ್ಲವರ ಹತ್ರ ಕಲಿಬೇಕಂತ. ಅಲ್ಲಿ ಬುಡುಬುಡಿಕೆ ಮಾಡಬಾರ್ದು ನನ್ನೆಲ್ಲ. ಕೊಡ ತುಂಬ ಕಲ್ಕೊಂಡು ಬಿಡೋಣ ಅಂದರೆ ಚೆಲ್ಲ ಕಲ್ಡ ಹಂಗೆ ಆಗಬಾರ್ದು. ತುಂಬಿದ ಕೊಡೋದ್ರಿಂದ ನನಗೇನು ಬೇಕು ವಿದ್ಯೆ ಕಲ್ಕೊಂಡು ಸದ್ದು ಮಾಡದೆ ಎದ್ದು ಬಾ. ಅಂದರೆ ನನಗೆ ಅಹಂಕಾರ ಬರಬಾರ್ದಲ್ಲ ಅಂತ. ಆ ವಿದ್ಯೆ ಎಲ್ಲ ಕಲ್ಕೊಂಡು ಬಂದೆ ನಾನು. ಇತ್ತು ಒಗ್ಗಟ್ಟಾಗಿ ಮಾತಾಡ್ತಾ ಇದ್ದೆ ನಾಗಲ ತುಂಬ ಹತ್ರ. ನಾವು ಅವ್ರು ಕೇಳ್ತಾ ಇದ್ರು, ಬರಿತಾ ನಿಮ್ದು ಯಾವ ಊರು ಅಂತ ಕೇಳ್ಬಿಡೋರು ಅವರೆಲ್ಲ. ನಂದು ಬೈಲೂರು ಅಂತ ಹೇಳ್ಬಿಡೋದು. ಎಲ್ಲಿ ಐತಿ ಅಂತ, ಇಲ್ಲೇನು ವರ್ಣ ನಿಂತ್ಕೊಂಡು, ಇದೇ ನಾನು ಬೈಲೂರು, ಬಟ್ಟ ಬೈಲು ನಿಂತ್ಕೊಂಡಲ್ಲಿ ಬೈಲೂರು. ಅಂದ್ರೆ ಒಬ್ಬ ಮನುಷ್ಯನ ಹತ್ರ ಗೆಲ್ಲಬೇಕಂದಪ್ಪ ಇದು ಅಸ್ತ್ರ ತಾನೇ, ನನಗೇನು ಇಲ್ಲಪ್ಪ, ನೀನು ನೆರಳಾಗಲ್ಲ, ನನಗೇನು ಜೋಕಾಲಿ ಕಟ್ಟು ಜೋಗಳಾಡ್ಬಾಡಾಗಿಲ್ಲ, ಒಂದು ಸ್ವಲ್ಪ ತಲೆಗೆ ಬಿಸಿಲಾಗೋದು ನೆರಳಾಗ ಅಷ್ಟಂದ. ಅದು ಅಷ್ಟು ಕೊಟ್ಟು ನೋಡು ನನಗೆಲ್ಲ, ಮುಂದೆ ಹೋಗ್ತೀನಿ ನಾನೆಲ್ಲ, ಒಂದು ಸ್ವಲ್ಪ ಗಂಟೆ ಹೊಡಿತು, ಒಂದು ನೀರು ಕೊಡ್ದು, ಆ ಮುಂದೆ ನಾನು ಇದನ್ನು ಮಾಡ್ತೀನಿ ನಾನೆಲ್ಲ. ಇವೆಲ್ಲ ಮಾಡ್ಕೊಳೋದು ಎಲ್ಲನೂ ಆಯ್ತು ಅದೆಲ್ಲ. ಆಮೇಲೆ ಅಹಂಕಾರ ಪಡೆದೇ ಬಂದಿದ್ದೀನಲ್ಲ, ಇದು ನನಗೆ ಆ ಭಗವಂತ ಕೊಟ್ಟು ಬಳುವಳಿ ಅಂದ್ಕೊಡೋಣಲ್ಲ. ಮತ್ತು ನಿಮಗೆ 100 to 101 ಯಾಕೆ 200% ಹೇಳ್ತೀನಿ, ಒಂದು ಕಾಲದ ಸೀಲೆ ಕಲ್ಲು ಇನ್ನೊಂದು ಕಾಲದ ಸೀಲೆ ಅನ್ನೋದಕ್ಕೆ ನಾನೊಂದು ಜೀವಂತ ನಿದರ್ಶನ.
2: ಕೆಳಗರೆ ನೀವು ಕೇಳ್ತಾ ಇದ್ದೀರಾ ಕೆಯಲ್ಲಿ ವೇಣುಧ್ವನಿ, ಇದು 90.4 FM ಕಾರ್ಯಕ್ರಮವಿದು ಸಂಸ್ಕೃತಿ ಸಂಭ್ರಮ. ನಮ್ಮೊಂದಿಗಿದ್ದಾರೆ ಮಹಾಂತೇಶ್ ಇಳಕಲ್ ಅವರು. ಸರಿಗ ತಾವು ಹೇಳ್ತಾ ಇದ್ರಿ ನಾನು ಸಂತೃಪ್ತಿಯ ಜೀವನವನ್ನು ನಡೆಸ್ತಾ ಇದ್ದೀನಿ ಅಂತ. ಹಾಗಿದ್ರೆ ನಿಮ್ಮ ಸಂತೃಪ್ತಿಯ ಜೀವನಕ್ಕೆ, ನಿಮ್ಮ ಸಂಸಾರ ನೌಕೆಗೆ ಒಂದು ಹಾಡು ಅನ್ನೋದಾದರೆ ಯಾವ ಒಂದು ಹಾಡನ್ನು ಡೆಡಿಕೇಟ್ ಮಾಡ್ತೀರಾ?
1: ಹಾಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ ಕೆತ್ತಲ

ಇಲಾಗದು ಎಂದು ಕೈಕೆಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದರೆ, ಕನ್ನಂಬಾಡಿಯು ಕಟ್ಟದಿದ್ದರೆ, ಬಂಗಾರ ಬೆಳೆಯುವ ಹೊನ್ನಾಡು ಈ ಬಂಗಾರ ಬೆಳೆಯುವ ಹೊನ್ನಾಡು ಆಗುತ್ತಿತ್ತೇ ಈ ನಾಡು, ಕನ್ನಡ ಶಿರಿನಾಡು ನಮ್ಮ ಕನ್ನಡ ಶಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸ.

0: ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ.
1: ಸರ್, ತಾವು ಅಷ್ಟೇ ಆಗದು ಎಂದು ಕೈಕಟ್ಟಿ ಏನಾರು ಕುಳಿತಿದ್ರಿ ಅಂದ್ರೆ, ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಒಂದು ಮಗಳನ್ನ MBBS ಓದಿಸೋದಾಗ್ಲಿ, ಒಬ್ಬ ಮಗನನ್ನ ಇಂಜಿನಿಯರಿಂಗ್ ಓದಿಸೋದಾಗ್ಲಿ ಅಷ್ಟು ಸಾಧ್ಯ ಆಗ್ತಾ ಇರ್ಲಿಲ್ಲ
2: ಅಂದ್ರೆ.
1: ಅದೇ ಇವಾಗ ಇದೇ ಕೆಲಸ ಬೇಕು, ಇವಾಗ ಎರಡೆರಡು ಇದನ್ನ ತಗೊಂಡಿರ್ತಾರೆ, ಪದವಿಯನ್ನ ತಗೊಂಡಿರ್ತಾರೆ. ಆದ್ರೆ ನನ್ಗೆ ಇದೇ ಕೆಲಸ ಬೇಕು, ನನ್ನ ಪದವಿಗೆ ತಕ್ಕಂತಹ ಕೆಲಸನೇ ಬೇಕು ಅಂತ ತಿಳ್ಕೊಂಡು ಮನೆಯಲ್ಲಿ ಎಷ್ಟೋ ಜನ ನಿರುದ್ಯೋಗಿಯಾಗಿ ಕೂತಿರೋದನ್ನ ನೋಡಿ ನೋಡ್ತೀವಿ. ಅವರಿಗೆ ತಾವು ಏನ್ ಕಿವಿ ಮಾತನ್ನ ಹೇಳಪ್ಪ?
2: ಇಲ್ಲ, ಕಿವಿ ಮಾತೇನಪ್ಪ ಅಂದ್ರೆ ನೀವು ಮೂಲ ತಗೊಂಡ್ಬಿಡೋದಪ್ಪ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಪುರುಷೋತ್ತಮ ಒಬ್ಬ ಸಾರಥಿ ಆಗ್ತಾನಪ್ಪ ಅಂದ್ರೆ ವಿಚಾರ ಮಾಡಿರೋದಲ್ಲ. ಅವ್ನು ಇಟ್ಕೊಂಡ್ಬಂದಪ್ಪ ಅಂದ್ರೆ ಅವನ್ದು ಎಲ್ಲಿ ನಮ್ದು ಎಲ್ಲಿ ಅಂತಂದ್ರೆ ಕೆಲಸ ಯಾವುದಿರಲಿ ಅದು ನ್ಯಾಯವಾಗಿರಲಿ, ಅದಲ್ಲ ದುಡಿಮೆಗೆ ಬೇಕಾದಾಗಿರುತ್ತಲ್ಲ, ಆ ದುಡಿದು ಬಂದ್ಬಿಡೋದಲ್ಲ ಫಲ ಆಮೇಲೆ ತಾನಾಗೆ ಬರುತ್ತಲ್ಲ. ನಾನು ಮಾಡ್ಕೊಂಡಿದ್ದೇ ಅದನ್ನು, ಅದಲ್ಲ ದುಡಿದು ಬಂದ್ಬಿಡೋಣ ಅದಷ್ಟೇ, ಅದಲ್ಲ ತಾನಾಗೆ ಬರುತ್ತೆ ಅದಲ್ಲ. ಈಗಾದರೂ ನನಗೆ ಹಂಗೆ ಆಗಿದೆ ಅಲ್ಲ, ಎಲ್ಲಿ ಒಂದಪ್ಪ ಅಂದ್ರೆ ನಾನು ಇದು ನಾನು ದುಡಿದಿದ್ದೀನಿ ನನ್ನ ಸಂಭಾವನೆ ಕೊಡು ಅಂತ ಎಲ್ಲೂ ಕೇಳಲಿಲ್ಲ ನಾನೆಲ್ಲ, ಅಲ್ಲೇ ಕೇಳ್ತಾ ಇದ್ರೆ ಅದೆಲ್ಲ ಅವರಾಗಿ ತಾವಾಗಿ ಕೊಡ್ತಾ ಇದ್ರೆ ಅದೆಲ್ಲ. ಆಮೇಲೆ ದುಡಿಮೆ ಅದಕ್ಕಿಂತ ಒಂದು ಮಂತ್ರ ಮತ್ತೆ ಯಾವುದೂ ಇಲ್ಲ, ಅದು ಆಮೇಲೆ ನಿಮಗೇನಪ್ಪ ಅಂದ್ರೆ ನನ್ನಲ್ಲಿ ಬೇಡಿಕೆ ಇರಬಾರ್ದು, ಪ್ರಾರ್ಥನೆ ಇರಬೇಕು. ನಾನು ಈ ಕೆಲಸ ಕೊಟ್ಟಿದ್ದೀನಿ ಭಗವಂತ ನನಗೆ ಸ್ವಲ್ಪ ಶಕ್ತಿ ಕೊಡಷ್ಟೇ, ಆ ಕೆಲಸ ಮುಗಿಸ್ತೀನಿ ಅದೆಲ್ಲ. ನೀನು ನನ್ನ ಬೆನ್ನಿಂದ ಇದ್ದುಬಿಡು ನಾನು ಹಿಮಾಲಯ ಪರ್ವತ ಓದ್ಕೊಂಡು ಹೋಗ್ತೀನಿ ಅನ್ಬೇಕಂತ, ಅದು ನನ್ನ ಅಹಂಕಾರದ ಅಷ್ಟೇ ಆಗಿರ್ಬೋದೆಲ್ಲ ಅವ್ನು ಕಟ್ಟಿ ಹಾಕ್ಬೇಕು ನನ್ನ ಬೆನ್ನಿಂದ. ನೀ ಇಂದಪ್ಪ ನಾನು ನನ್ನ ಬೆನ್ನಿದ್ದಪ್ಪ ನಾನು ಮುಂದೆ ಬೇಡ, ನೀನೆಲ್ಲ ನನ್ನ ಬೆನ್ನಿಂದ ಇರೋಲ್ಲ ಮುಂದೆ ಹೋಗ್ತೀನಿ ನಾನೆಲ್ಲ ಅಂತ. ಇದನ್ನು ಪ್ರತಿಯೊಬ್ಬರೂ ನಾನು ಮಾಡಲೇಬೇಕಾದಲ್ಲ. ಏನು ನಿರಾಭಾರಿ ನನ್ನಲ್ಲಿ ಇಲ್ಲಿ ಹೇಳಿ ನನ್ನ ಕಾಲಕ್ಕೆ ಚಪ್ಪಲಿ ಇಲ್ಲದ ಬಂದ ಮನುಷ್ಯ ಇವತ್ತು ಈ ಮಟ್ಟಕ್ಕೆ ಬೆಳೆದಿನಪ್ಪ ಅಂದರೆ ಎಲ್ಲಿ ಒಂದು ರೂಪಾಯಿ ಸಾಲ ಇಲ್ಲ ಅಂತಂದರೆ ದುಡಿಮೆ ಇಂತಲೇ ಅವನ್ನೆಲ್ಲ ಬೆಳೆಸ್ಕೊಳ್ಳೋದು, ಒಳ್ಳೊಳ್ಳೆ ಎಜುಕೇಷನ್ ಕೊಟ್ಟಿದ್ದೀನಿ ಯಾವತ್ತವ್ರು ಕಡಿಮೆ ಮಾಡಲಿ ಅದೆಲ್ಲ. ಆದರೆ ಇದನ್ನು ನಾನು ಕಾಯಕನೇ ಮಾಡ್ಕೊತ ಹೋಗ್ಬೇಕಾದೆಲ್ಲ. ನಾನು ಬೇಗ ಶ್ರೀಮಂತ ಆಗಬೇಕು, ಅರ್ಥರಾತ್ರಿ ನನಗೆ ಹಣ ಬರಬೇಕು ಅಂತಂದು ಅದಲ್ಲ, ಅದೆಲ್ಲ ದುಡಿಮೆ ಅದರಲ್ಲೇ ಕಾಣ್ಬೇಕು ನಾವು ಬದುಕಲ್ಲ.
1: ಕೇಳಿದ್ರಲ್ಲ ಸ್ನೇಹಿತರೆ, ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮವನ್ನ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು KLE ಜವಹರ್ಲಾಲ್ ವೈದ್ಯಕೀಯ ಮಹಾವಿದ್ಯಾಲಯದ ಶರೀರಶಾಸ್ತ್ರ ವಿಭಾಗದ ಹಿರಿಯ ಪ್ರಯೋಗಾಲಯದ ತಂತ್ರಜ್ಞರಾದಂತಹ ಮಹಾಂತೇಶ್ ಇಳಕಲ್ ಅವರು. ಇವರ ಜೊತೆಗಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ KLE ವೇಣುಧ್ವನಿ 90.4 FM. ನಮಸ್ಕಾರ.
3: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
4: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
3: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
4: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
3: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ತುಂಬಾ ನೋಡ್ಬೇಡಿ. ಗಾಯಕರು ವಿ ಹರಿಕೃಷ್ಣ, ಸಾಹಿತ್ಯ ಯೋಗರಾಜ್ ಭಟ್, ಚಿತ್ರ ಅನ್ನಾ ಬಾಂಡ್. ಹಾಡನ್ನ ಕೇಳಿ ಆನಂದಿಸಿ.

0: ಚಿತ್ರಮಾಲಾ
1: ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಉಗ್ರಂ. ಚಿತ್ರ ಉಗ್ರಂ, ಗಾಯಕರು ರವಿ ಬಸರೂರ್, ಸಾಹಿತ್ಯ ರವಿ ಬಸರೂರ್, ಸಂಗೀತ ನಿರ್ದೇಶಕರು ರವಿ ಬಸರೂರ್. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ. ಕಾರ್ಯಕ್ರಮದ ಮುಂದಿನ ಗೀತೆ ಚಿಕ್ಕಬುಕ್ಕು ರೈಲು. ಚಿತ್ರ ಜೋಗಿ, ಗಾಯಕರು ಸುನಿಧಿ ಚೌಹಾನ್ ಹಾಗೂ ಹರಿಹರನ್, ಸಂಗೀತ ನಿರ್ದೇಶಕರು ಗುರುಕಿರಣ್, ಸಾಹಿತ್ಯ ಪ್ರೇಮ್. ಹಾಡನ್ನು ಕೇಳಿ ಆನಂದಿಸಿ.

ಕಾಲೇಜ್ ಗೇಟಲ್ಲಿ ಫೇಲ್ ಆಗಿ ಬಂದವರ ಕಾಪಾಡೋ ಚೊಂಬೇಶ್ವರ. ಮಾರ್ಕ್ಸ್ ಕಾರ್ಡಿನಲ್ಲಿ ಸೊನ್ನೆ ರೌಂಡ್ ಆಗಿ ಕಾಣುವುದು, ಏನ್ ಮಾಡ್ಲಿ.

ಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು ಕಾರ್ಯಕ್ರಮವಿದು KLE ಚಿತ್ರಮಾಲಾ ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ ಸುಂಟರಗಾಳಿ, ಚಿತ್ರ ಕಲಾಸಿಪಾಲ್ಯ, ಗಾಯಕರು ರಾಜೇಶ್ ಕೃಷ್ಣನ್ ಹಾಗೂ ಮಾಲತಿ, ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ನಿರ್ದೇಶಕರು ಸಾಧು ಕೋಕಿಲ. ಹಾಡನ್ನು ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ. ಕಾರ್ಯಕ್ರಮದ ಮುಂದಿನ ಗೀತೆ ಏಕೋ ಏನೋ. ಚಿತ್ರ ಅರಸು, ಗಾಯಕರು ಮಹಾಲಕ್ಷ್ಮಿ ಅಯ್ಯರ್, ಸಾಹಿತ್ಯ ರಾಮನಾರಾಯಣ್, ಸಂಗೀತ ನಿರ್ದೇಶಕರು ಜೋಶ್ವಾ ಶ್ರೀಧರ್. ಹಾಡನ್ನ ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ಎಂದಿನಂತೆ ನಾನು ಅನುಪಮ. ದೇಶ ಸುತ್ತು ಕೋಶ ಓದು ಅನ್ನೋ ಒಂದು ನಾಣ್ಣುಡಿ ಇದೆ ಅಲ್ವಾ ಸ್ನೇಹಿತರೆ? ಆದ್ರೆ ದೇಶ ಸುತ್ತೋಕೆ ಪದೇ ಪದೇ ಆಗೋದಿಲ್ಲ, ಯಾಕಂದ್ರೆ ಅದಕ್ಕೆ ದುಡ್ಡು ಮತ್ತೆ ಸಮಯ ಎರಡು ಕೂಡ ಬೇಕಾಗುತ್ತೆ. ಆದ್ರೆ ಕೋಶ ಓದ್ತಾ ದೇಶವನ್ನ ಸುತ್ತಬಹುದು. ಹೇಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಪುಸ್ತಕ ಓದುವ ಹವ್ಯಾಸ ಹಾಗೆಯೇ ಕೊಂಚ ಸಮಯ ಇದ್ರೆ ಸಾಕು, ಒಂದೊಳ್ಳೆ ಪ್ರವಾಸ ಕಥನವನ್ನ ಓದ್ತಾ ಹೋದ್ರೆ ತಮಗೆ ಪ್ರವಾಸವನ್ನ ಹೋದಂತಹ ಒಂದು ಅನುಭವವಾಗುತ್ತೆ. ಅಂತಹ ಪ್ರವಾಸ ಕಥನಗಳ ಪರಿಚಯವನ್ನ ಮಾಡಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಹಿರಿಯ ಸಾಹಿತಿಗಳು ಲೇಖಕರು ಆದಂತಹ ಶ್ರೀಮತಿ ಜ್ಯೋತಿ ಬಾದಾಮಿಯವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್
1: ನಮಸ್ಕಾರ. ವೇಣುಧ್ವನಿಯೊಳಗೆ ನನ್ನ ಒಂದು ಅನುಭವಗಳನ್ನು ಹಂಚಿಕೊಳ್ಳಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ನಾನು ಜ್ಯೋತಿ ಬಾದಾಮಿ. ತಮ್ಮೊಂದಿಗೆ ಕೆಲವು ವಿಷಯಗಳನ್ನ ಇಲ್ಲಿ ಪ್ರವಾಸದ ಕುರಿತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ಯಾಕಂದ್ರೆ ಇದು ಬಹಳಷ್ಟು ವಿಚಾರಗಳನ್ನು ಹೇಳಕ್ಕೆ ನಾವು ಪ್ರವಾಸ ಮಾಡಿ ಬಂದವರಿಗೆ ಯಾವಾಗ್ಲೂ ಆಸಕ್ತಿ ಬಹಳ, ಏನಾದ್ರು ಎಲ್ಲರ ಮುಂದೆ ಹೇಳ್ಕೋಬೇಕು ಅಂತ ಅಂತ ಒಂದು ಅವಕಾಶವನ್ನ ನನಗೆ ವೇಣುಧ್ವನಿ ಕೊಟ್ಟಿದೆ. ಇವತ್ತು ನಾನು ಒಂದೆರಡು ವಿಷಯಗಳನ್ನ ತಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ನಾವು ಪ್ರವಾಸ ಅಂತ ಸ್ವಲ್ಪ ನಾವು ಅದರ ಹಿನ್ನೆಲೆಯಿಂದ ನೋಡ್ಬೇಕಾಗುತ್ತೆ. ಪ್ರವಾಸ ಯಾವಾಗ ಸ್ಟಾರ್ಟ್ ಪ್ರಾರಂಭ ಆಯಿತು, ಪ್ರವಾಸ ಸಾಹಿತ್ಯ ಯಾವಾಗ ಪ್ರಾರಂಭ ಆಯಿತು, ಪ್ರವಾಸ ಯಾವಾಗಿಂದನೂ ಹೋಗ್ತಾರೆ. ಮೊದಲಿಂದನೂ ನಾವು ನೋಡ್ತೀವಿ, ಚಕ್ಕಡಿ ಒಳಗೆ ಕಾಶಿ ಯಾತ್ರೆಗೆ ಹೋಗ್ತಾ ಇದ್ರು, ನಡೀತಾನೆ ಕಾಶಿ ಯಾತ್ರೆಗೆ ಹೋದ್ರು ವಾಪಸ್ಸೇ ಬರ್ತಾ ಇರಲಿಲ್ಲ, ಇಂಥವೆಲ್ಲ ವಿಷಯಗಳನ್ನ ಕೇಳಿದ್ವಿ. ಆದ್ರೆ ಈಗ ಆಧುನಿಕ ಕಾಲದಲ್ಲಿ ಪ್ರವಾಸಕ್ಕೆ ಹೆಚ್ಚಿನ ಒಂದು ಅನುಕೂಲಗಳು ಸಿಕ್ಕಿದ್ದಾವೆ, ಹಣಕಾಸು ವ್ಯವಸ್ಥೆನೂ ಚೆನ್ನಾಗಿದೆ. ಹೀಗಾಗಿ ಅದೊಂದು ಪ್ರವಾಸನೇ ಒಂದು ಹುಚ್ಚು ಅನ್ನುವ ರೀತಿಯಲ್ಲಿ ಈಗ ನಾವು ಪ್ರವಾಸವನ್ನ ಹಮ್ಮಿಕೊಳ್ತಾ ಇದ್ದೀವಿ. ಇಲ್ಲಿ ನಾನು ಸ್ವಲ್ಪ ಹಿನ್ನೆಲೆಗೆ ಹೋದಾಗ ನನಗೆ ಮಾರ್ಕೋ ಪೋಲೊ ಅಂತ, ಅವನು ಇಟಲಿ ಎಂದು ಪ್ರವಾಸ ಸಾಹಿತ್ಯ ಬೆಳೆದು ಬಂದಿದ್ದು ಅವನಿಂದ ಅಂತ ಒಂದು ಮಾತು ನಮ್ಮಲ್ಲಿ ಸಾಹಿತ್ಯದಲ್ಲಿ ಬರುತ್ತೆ. ಅವನು ವೆನಿಸ್ ನಗರದಿಂದ ಚೀನಾಕ್ಕೆ ಭೂ ಸಂಚಾರವನ್ನು ಕೈಗೊಳ್ತಾನೆ. ಅದು ಅದನ್ನ ಬಂದ್ಮೇಲೆ ಅವನಿಗೆ ಬಹಳಷ್ಟು ಅನುಭವ ಆಗುತ್ತೆ. ಅದನ್ನ ಅವನಿಗೆ ಬರೀಲಿಕ್ಕೆ ಬರ್ತಾ ಇರಲಿಲ್ಲ, ಏನು ಭಾಷೆ ಇದನ್ನು ಗೊತ್ತಿಲ್ಲ. ಅವನು ಒಬ್ಬ ಪಾದ್ರಿಯಿಂದ, ಯಾಕಂದ್ರೆ ಇವನು ಬರೆದ್ರೆ ನಮ್ಮ ತರ ಇಲ್ವೋ ಅನ್ನುವ ಒಂದು ಅನುಮಾನ ಅವನಿಗೆ ಬಂದಿರಬಹುದು. ಅದರಿಂದ ಒಬ್ಬ ಪಾದ್ರಿಯಿಂದ ಅದನ್ನ ಬರೆಸ್ತಾನೆ ಅವನು. ಅದು ಮುಂದೆ ಅದೇ ಕೊಲಂಬಸ್ನಂತಹ ಒಬ್ಬ ಸಂಶೋಧಕರಿಗೆ ಅದು ಪರಿಶೋಧನೆಗೆ ಬಹಳ ಉಪಯೋಗ ಆಯಿತು ಅನ್ನುವ ಮಾತು ನಾವು ನಮ್ಮ ಇತಿಹಾಸದಲ್ಲಿ ಓದ್ತಾ ಬರ್ತೀವಿ. ಹಾಗೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಪ್ರವಾಸ ಸಾಹಿತ್ಯನೇ ಒಂದು ವಿಶೇಷ ಸಾಹಿತ್ಯವಾಗಿ ಬೆಳೆದು ಬಂದಿದ್ದು ಕರ್ಕಿ ವೆಂಕಟರಮಣ ಶಾಸ್ತ್ರಿಗಳು ಅಂತ. ಅವರು 1890 ದಕ್ಷಿಣ ಭಾರತ ಯಾತ್ರೆ ಮಾಡ್ತಾರೆ. ಅದು ಮಾಡಿ ಬಂದ್ಮೇಲೆ ಅವರಿಗೆ ಒಂದು ಗ್ರಂಥವನ್ನು ರಚಿಸಬೇಕು ಅಂತ, ಬೃಹತ್ ಗ್ರಂಥವನ್ನ ಅದನ್ನ ರಚಿಸ್ತಾರೆ. ವಿಶೇಷ ಅಂದ್ರೆ ಆ ಒಂದು ಗ್ರಂಥವನ್ನು ರಚಿಸಿದ ಮೇಲೆ 35 ಕಾಲ ಬೇರೆ ಯಾವುದೇ ಪ್ರವಾಸ ಕಥನ, ಪ್ರವಾಸ ಸಾಹಿತ್ಯ ಬಂದಿಲ್ಲ ಅನ್ನುವಂತ ಒಂದು ವಿಷಯ ನಮಗೆ ಇತಿಹಾಸದಲ್ಲಿ ಕಂಡು ಬರ್ತದೆ ನಮ್ಮ ಸಾಹಿತ್ಯದಲ್ಲಿ. ಆಮೇಲೆ ನಮಗೆ ಒಂದ್ ಸ್ವಲ್ಪ ವಿಸಿ ಅವರ ಪಂಪ ಯಾತ್ರೆ ಅಂತ ಬರುತ್ತೆ. ಬರೀ 2 ಒಂದು ಯಾತ್ರೆಯನ್ನು ಅವ್ರು ಮಾಡಿದ್ರು ಸಹ ಪಂಪ ಇದಕ್ಕೆ, ಯಾವ್ದು ಹಂಪಿಗೆ, ಅಲ್ಲಿ ಅವ್ರಿಗೆ ಇತಿಹಾಸ, ಅಲ್ಲಿ ಇತಿಹಾಸ ಚರಿತ್ರೆ ಎಲ್ಲವನ್ನ ಬರಿತಾ ಅವರು 200 ಚರಿತ್ರೆಯನ್ನೇ ಒಂದು ಕಾವ್ಯದ ಮೂಲಕ ಕಟ್ಕೊಡ್ತಾರೆ ಯಾರು, ವಿಸಿ ಅವರು. ಅದ ಹೀಗೆ ಅದು ಸ್ವಲ್ಪ ಬರಿತಾ ಹೋದ್ರೆ 2 ಪ್ರವಾಸ 250 ಚರಿತ್ರೆಯನ್ನ ದೊಡ್ಡ ಒಂದು ಸಂಪುಟವನ್ನೇ ಬರೀತಾರೆ ಅಂತಂದ್ರೆ ಪ್ರವಾಸ ಅವ್ರ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅನ್ನೋದು ಸಹ ನಾವಿಲ್ಲಿ ಕಲಿತಾ ಹೋಗ್ತೀವಿ. ವಿಕೃ ಗೋಕಾಕ್ ಅವರು ಒಂದು ಸಮುದ್ರದ ಆಚೆ ಒಂದು ಕಾವ್ಯ ರೂಪದಲ್ಲಿ ಅವ್ರು ಬರೆದಿದ್ದಾರೆ. ಕಾವ್ಯ ರೂಪದಲ್ಲಿ ಬರೆದಿದ್ದಂತಹ ಒಂದು ಪ್ರವಾಸ ಕಥನ ಇದು ಮೊದಲೇದ್ದು ಅಂತ ಒಂದು ನಮಗೆ ಅನಿಸ್ತದೆ ನಮ್ದು ಕನ್ನಡ ಭಾಷೆಯಲ್ಲಿ. ಅವರು ಜಪಾನ್ ದೇಶದ ಒಂದು ಕಾವ್ಯವನ್ನು ಸಹ ಅವರು ಕಾವ್ಯ ರೂಪದಲ್ಲಿ ಜಪಾನ್ ದೇಶದ ಒಂದು ಪ್ರವಾಸವನ್ನ ಅವರು ವಿವರಿಸ್ತಾರೆ. ಹಾಗೆ ನಮಗೆ ಸ್ವಲ್ಪ ಮಹಿಳೆಯರ ಕಡೆ ಹೊಡೆದಾಗ ನಮಗೆ ಶಾಂತಾದೇವಿ ಮಾಳ್ವಾಡ್ ಅವರು ಸಿಗ್ತಾರೆ. ಬೆಳಗಾವಿ ಅವರೇ ಅಂತ ಲತಾ ಗುತ್ತಿ ಅವರು ಇದ್ದಾರೆ, ಅವರು ಪ್ರವಾಸ ಕಥನಗಳನ್ನು ಬರೆದಾರೆ. ಈಗಂತೂ ತುಂಬಾ ಜನ ಇದ್ದಾರೆ, ಕೆಲವು ನಾವು ಹಿಂದಿನ ಒಂದು ಅಧ್ಯಯನ ಮಾಡಿದಾಗ ನಮಗೆ ಇದೆಲ್ಲ ಸಿಗ್ತವೆ. ಹಾಗೆ ಚೀನಾ ಪ್ರವಾಸ ಮಾಡಿದಂತಹ ಜಿ.ಪಿ. ರಾಜರತ್ನಂ ಅವರು, ಇವರೆಲ್ಲ ಅಂದ್ರೆ ಅವರಿಗೆಲ್ಲ ಪ್ರಭಾವನ ಬೀರಿತ್ತು ಅದು ಪ್ರವಾಸ. ಅದನ್ನ ಹೇಗಾದ್ರೂ ನಾವು ಅದನ್ನ ದಾಖಲೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಇವರು ಇದು ಮಾಡ್ತಾರೆ. ಆಮೇಲೆ ಅಮೆರಿಕಾದಲ್ಲಿ ಗುರೂರ್ ಅಂತ ಒಂದಿದೆ, ಅದಂತೂ ತುಂಬಾ ಹಾಸ್ಯಮಯವಾಗಿ ಮತ್ತೆ ಅನುಭವಗಳನ್ನು ಬಹಳ ಚೆನ್ನಾಗಿ ಅದರಲ್ಲಿ ವಿವರಿಸಿದ್ದಾರೆ. ಈ ಪ್ರವಾಸ ಕಥನಗಳನ್ನು ಓದಬೇಕು, ನಾವೆಲ್ಲ ಸಾಹಿತ್ಯದ ಜೊತೆಗೆ ಪ್ರವಾಸ ಕಥನಗಳನ್ನು ಓದಬೇಕು. ನಾವು ಇವನ್ನೆಲ್ಲ ಸ್ವಲ್ಪ ಓದಿದ್ದನ್ನೇ ನಾ ಇಲ್ಲಿ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ನಂಗೆ ಇನ್ನೊಂದು ವಿಶೇಷ ಅಂತ ಅನ್ಸಿದ್ದು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಅವರು ಮಾನಸರೋವರ ಯಾತ್ರೆ ಮಾಡಿದ್ ಬಂದು ಅದರದೊಂದು ಗ್ರಂಥವನ್ನು ರಚಿಸಿದ್ರು ಅವರು. ಅಂದ್ರೆ ಇವೆಲ್ಲ ವಿಶೇಷ ನಮಗೆ, ಯಾಕಂದ್ರೆ ನಾ ಎಲ್ಲೆಲ್ಲಿ ಹೋಗಿ ಬಂದಿದ್ದಲ್ಲ ಆ ಇದನ್ನ ಅಷ್ಟೇ ತಗೊಳ್ತಾ ಇದ್ದೀನಿ ಇಲ್ಲಿ. ಅಂದ್ರೆ ಯಾರ್ಯಾರು ರಚಿಸಿದ್ರೆ ಅಂತ ನಾವು ಅಧ್ಯಯನ ಮಾಡ್ತೀವಲ್ಲ ಅವಾಗ ಇವೆಲ್ಲ ನಮಗೆ ಸಿಗ್ತದೆ. ಅದೇ ರೀತಿ ನಮಗೆ ಶಿವರಾಮ್ ಕಾರಂತರಿಂದ ಭೂಮಿನಿಂದ ಬರಮಾಕೆ ಅದ್ರ ಬಗ್ಗೆ ಬರೆದಿದ್ದಾರೆ. ಆಮೇಲೆ ನೆಹರು ಅವರು ಮಗಳ ಬಗ್ಗೆ ಮಗಳಿಗೊಂದು ಪತ್ರ ಬರೀತಾರಲ್ಲ, ಆ ಪತ್ರನೂ ಒಂದು ಪ್ರವಾಸ ಕಥನ ಅನ್ನುವ ಒಂದು ದೃಷ್ಟಿಕೋನದಿಂದ ಇಲ್ಲಿ ಪರಿಗಣಿಸಲಾಗುತ್ತದೆ. ಹೀಗೆ ಹಲವು ವಿಷಯಗಳನ್ನು ನಾನು ಇಲ್ಲಿ ಗಮನಿಸ್ತಾ ಹೋದೆ. ಒಂದು ವಿಷಯ ಹೇಳ್ತಾರೆ ಇದರಲ್ಲಿ ಕೃ ಗೋಕಾಕ್ ಅವರು ತಮ್ಮ ಒಂದು ಪ್ರವಾಸ ಕಥನದಲ್ಲಿ ಒಂದು ಮುನ್ನುಡಿಯನ್ನು ಬರ್ತಾ ಒಂದು ಮಾತು ಹೇಳ್ತಾರೆ ಅವರು. ನಾನು ಪಯಣಿಸಿದಂತೆ ನನ್ನ ಕನಸುಗಳು ವೃದ್ಧಂಗಿತವಾಗುತ್ತದೆ. ದೈನಂದಿನ ಜೀವನದಲ್ಲಿ ಕಳೆದುಕೊಂಡ ಸ್ವಾತಂತ್ರ್ಯ ಅಲ್ಲಿ ತಾನೇ ತಾನಾಗಿ ಮೆರೆಯುತ್ತದೆ. ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ಲ. ಅಂದ್ರೆ ನಾವು ಏನು ಒಂದು ಪ್ರವಾಸಕ್ಕೆ ಅಂತ ಹೋಗ್ತೀವಿ, ಅಲ್ಲಿ ನಮ್ಮ ಒಂದೆಲ್ಲ ಹಿಂದಿನ ಒಂದು ನಮ್ದೇನು ಕಷ್ಟಗಳಿರ್ತವೆ, ಸಂಘರ್ಷಗಳಿರ್ತವೆ, ಏನೋ ಒಂದು ದೈನಂದಿನ ಓಡಾಟಗಳಿರ್ತವೆ, ಎಲ್ಲವನ್ನು ಮರೆತು ನಾವು ಬೇರೆ ಒಂದು ಲೋಕದಲ್ಲಿ ಅಲ್ಲಿದ್ದು ಸ್ವತಂತ್ರವಾಗಿ ಅದು ತಾನೇ ತಾನಾಗಿ ಅಲ್ಲಿ ಮೆರೆಯುತ್ತದೆ ಅನ್ನುವ ಒಂದು ಮಾತನ್ನ ಅಲ್ಲಿ ಹೇಳ್ತಾರೆ. ನಾನಂತೂ ಪ್ರವಾಸವನ್ನ ಒಂದು ಟಾನಿಕ್ ಅಂತ ಹೇಳ್ತೀನಿ. ಯಾಕಂದ್ರೆ ಪ್ರವಾಸ ಮಾಡಬಂದ್ಮೇಲೆ ನಮಗೆ ಒಂದು 6 ತಿಂಗಳು ಅದೇ ಗುಂಗಿನಲ್ಲಿ ಏನೋ ಒಂದು ಹೊಸತನ ಅಂದ್ರೆ ಸೇರ್ಕೊಳ್ತಾ ಅದು ನಾನು ಯಾವಾಗಲೂ ಅದಂತಿರ್ತೀನಿ. ಒಂದು ದಿವಸ 2 ದಿವಸ ಪ್ರವಾಸ ಹೋಗಿ ಬಂದ್ರು ನಮಗೆ ಟಾನಿಕ್ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ. ಹೀಗೆ ನಾನು ಒಂದು ಅದರ ಹಿನ್ನೆಲೆಯನ್ನ ತಮ್ಮ ಮುಂದಿಟ್ಟಿದ್ದೀನಿ. ಅದ ಪ್ರವಾಸ ಅಂದ್ರೆ ಒಂದು ಹುಚ್ಚು ಅಂತನೋ, ಪ್ರವಾಸ ಅಂತಂದ್ರೆ ಒಂದು ಚಟ ಅಂತನೋ, ಅಂದ್ರೆ ಒಂದ್ ಸ್ವಲ್ಪ ದಿವಸ ಹೋಗಿ ಬರಲಿಲ್ಲ ಅಂದ್ರೆ ಮತ್ತೆ ಎಲ್ಲರೂ ಹೋಗಿ ಬರಬೇಕು ಅನ್ನುವ ಒಂದು ಚಟ ತುಡಿತಾ ಇರ್ತದಲ್ಲ, ಅದು ನಾನು ಪ್ರವಾಸ ಇದರಲ್ಲಿ ಕಂಡುಕೊಂಡಿದ್ದೀನಿ.
0: ಮೇಡಮ್, ತಾವ್ ಹೇಳಿದ್ರಿ ಪ್ರವಾಸ ಅಂದ್ರೆ ಟಾನಿಕ್ ಅಂತ, ಜೀವನಕ್ಕೆ ಮರು ಉತ್ಸಾಹವನ್ನ ನೀಡುತ್ತೆ ಅಂತ ಹೇಳಿದ್ರಿ. ಈಗ ಪ್ರವಾಸ ಕಥನವನ್ನ ತಾವು ಕೈಗೊಂಡಂತಹ ಪ್ರದೇಶಗಳ ಒಂದು ಕಥನವನ್ನ ಬರಿಬೇಕು, ಪ್ರವಾಸ ಕಥನವನ್ನ ಬರಿಬೇಕು ಅಂತ ಅನ್ಸಿದ್ಯಾವಾಗ ಅಂತ?
1: ನಾನು ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಂಗೆ. ಯಾಕಂದ್ರೆ ನಾನು ಪ್ರವಾಸ ಹೋಗಿ ಬಂದ್ಮೇಲೆ ನಮ್ಗೆ ಅದೊಂದು ಚಟ, ಯಾರಿಗೂ ಗೊತ್ತಿದೆ ಅಲ್ಲಿ ಎಲ್ಲಿ ಹೋಗಿ ಬಂದಿದ್ರಿ ಅಂತ ಕೇಳ್ತಾರೆ. ಆಮೇಲೆ ಒಂದೊಂದೇ ಪ್ರಶ್ನೆಗಳನ್ನು ಕೇಳಕ್ ಶುರು ಮಾಡ್ತಾರೆ. ಅದನ್ನ ನಮ್ಗೆ ತಲೆಯಲ್ಲಿ ಇಷ್ಟು ಹಚ್ಚೋತ್ತು ಬಿಟ್ಟಿರುತ್ತೆ, ಕಣ್ಣು ಮುಂದೆ ಅದು ಕಟ್ಟದಂಗೆ ಇರುತ್ತೆ. ಅದನ್ನ ಹೇಳಿದಾಗ ಸಮಾಧಾನ ಆಗುತ್ತೆ ನಮಗೆ. ಒಂದೊಂದ್ಸಲ ಯಾರು ಕೇಳದೇ ಇದ್ರು ನಾವು ಹೇಳ್ತೀವೇನೋ ಹಂಗೆ, ಅದನ್ನೆಲ್ಲ ಹೇಳ್ಕೊಳ್ತಾ ಇರ್ಬೇಕಾದ್ರೆ ಯಾವ್ದೇ ಪ್ರವಾಸಕ್ಕೆ ಹೋಗ್ಬಂದ್ಮೇಲೆ ನಮ್ಮ ಸ್ನೇಹಿತರ ಜೊತೆಗಾಗ್ಲಿ ಮನೆಯಲ್ಲಾಗ್ಲಿ ಹೇಳ್ಕೊಳ್ಬೇಕಾದ್ರೆ ಹೇಳ್ತಾ ಇದ್ರು, ಚಂದ ಎಲ್ಲ ಹೇಳ್ತೀಯ ನೀನು ಬಾಯಲ್ಲಿ, ಅದನ್ನ ಯಾಕೆ ಬರಿಬಾರ್ದು ನೀನು ಅಂತ ಅನ್ನುವಂತ ಒಂದು ಸ್ನೇಹಿತರಾಗಿರ್ಬೋದು ಮನೆ ಜನ ಆಗಿರ್ಬೋದು ನನಗೆ ಹೇಳಿದ್ರು ನೀವು ಬರೆದು ಬಿಡು ಅಂತ. ಆಮೇಲೆ ಅವ್ರು ಬರೆಯೋದಕ್ಕಿಂತ ಮೊದಲೇ ನಾನು ಒಂದು ಸ್ವಲ್ಪ ಎಲ್ಲಾನು ಮೊದಲಿಂದ ಪ್ರವಾಸದಲ್ಲಿ ಬಂದ್ಮೇಲೆ ಆಗ್ಲಿ ಪ್ರವಾಸ ಮಾಡ್ಬೇಕಾದ್ರಾಗ್ಲಿ ಸಮಯ ಸಿಕ್ಕಾಗಲ್ಲ ಅದನ್ನು ಬರೆದಿಟ್ಕೊಳ್ತಾ ಇದ್ದೆ ಒಂದು ಸ್ವಲ್ಪ ಮರಿಬಾರ್ದು ಹಿಂಗೆ ಅಂತ. ಯಾಕಂದ್ರೆ ನಮಗೆ ನಾನು ಇದು 20-25 ವರ್ಷದ ಕತೆ ಹೇಳ್ತಾ ಇದ್ದೀನಿ. ಅವಾಗ ನಮ್ಗೆ ಗೂಗಲ್ ಅದೆಲ್ಲ ಅಷ್ಟು ಪರಿಚಯ ಇರಲಿಲ್ಲ, ಆಗ ನಾವು ಬರೆದಿಟ್ಕೋಬೇಕಾಗ್ತಿತ್ತು. ಆಮೇಲೆ ಯಾವ್ದಾದ್ರು ಪ್ರವಾಸನ ಓದಿ ನಾವು ತಿಳ್ಕೊಬೇಕಾಗ್ತಿತ್ತು ಆ ಜಾಗದ ಬಗ್ಗೆ, ಅದರ ಹಿಂದಿನ ಇದ್ರದ್ದು ಎಲ್ಲಾನು ತಿಳ್ಕೊಬೇಕಂತಂದ್ರೆ ನಮ್ಗೆ ಗೂಗಲ್ಗೆ ಹೋಗ್ಬೇಕು. ಈಗೆಲ್ಲ ನಮಗೆ ಸಿಗುತ್ತೆ, ಅದನ್ನ ನಾವು ಮೊದಲು ಅದನ್ನ ಬರೆದಿಟ್ಕೊಳ್ತಾ ಇದ್ವಿ. ಹೀಗಾಗಿ ನನಗೆ ಅದನ್ನ ಬರೆದಿಟ್ಕೊಂಡಿರ್ತಿದ್ನಲ್ಲ ಹೇಗೂ ಬಂದ್ಮೇಲೆ ಅದನ್ನ ಬರೆಯೋಣ ಅಂತ ಪತ್ರಿಕೆಗಳಿಗೆ ಅಂಕಣ ಬರಹಗಳನ್ನು ಫಸ್ಟ್ ಮೊದಲು ಬರೆಯಕ್ಕೆ ಶುರು ಮಾಡಿದೆ. ಆಮೇಲೆ ಅದೇ ಆಸಕ್ತಿ ಬಂತು, ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ಮತ್ತೆ ಹುರುಕು ಬರ್ತದೆ. ಹೀಗೆ ನಾನು ಮತ್ತೆ ಪುಸ್ತಕ ರೂಪದಲ್ಲಿ ಅದನ್ನ ಬರೆಯಕ್ಕೆ ಶುರು ಮಾಡಿದೆ.
0: ಇಲ್ಲಿವರೆಗೂ ಎಷ್ಟು ಪ್ರವಾಸ ಕಥನಗಳನ್ನು ಬರೆದಿದ್ದೀರಾ ಮೇಡಮ್?
1: ಇದು ಫಸ್ಟ್ ನಾನು ಯುರೋಪ್ ಖಂಡಗಳ ಸುತ್ತಮುತ್ತ, ಯಾಕಂದ್ರೆ ಅದು ತುಂಬಾ ದೊಡ್ಡ ದೀರ್ಘವಾದ ಒಂದು ಪ್ರವಾಸ ಆಗಿತ್ತು. ಮತ್ತೆ ಅದು ಬಹಳ ಇತಿಹಾಸ ಆಗ್ಲಿ ಪೌರಾಣಿಕ ಚಾರಿತ್ರಿಕವಾದಂತಹ ಬಹಳಷ್ಟು ದಾಖಲೆಗಳನ್ನು ಒದಗಿಸುವಂತಹ ಒಂದು ಪ್ರವಾಸ ಆಗಿತ್ತು ಅದು. ಹೀಗಾಗಿ ನಾನು ಮೊದಲು ಅದನ್ನು ಬರೆದೆ. ಆಮೇಲೆ ನನಗೆ ದೊಡ್ಡ ಮಾನಸರೋವರ ಯಾತ್ರೆಗೆ ಹೋಗಿ ಬಂದೆ. ಅದನ್ನು ಹಾಗೆ ನನಗೆ ಮಾನಸರೋವರ ಯಾತ್ರೆ ಮಾಡಿ ಬಂದ್ಮೇಲೆ ತುಂಬಾ ಜನ ನನಗೆ ಅದು ಭಾಷಣಕ್ಕಾಗಿ ಕರಿತಿದ್ರು, ನಿಮ್ಮ ಅನುಭವಗಳನ್ನು ಹೇಳ್ಕೊಳ್ರಿ, ಅದು ಮಾನಸರೋವರ ಕೈಲಾಸ ಪರ್ವತದ್ದು. ಆದ್ರೆ ಪೂರ್ತಿ ಮಾಡಿದ್ದೆ ನಾನು, ಬಹಳ ಜನಕ್ಕೆ ಪೂರ್ತಿ ಮಾಡಕ್ ಆಗಲ್ಲ. ನಾನು ಪರಿಕ್ರಮವನ್ನು ಮಾಡಿದ 54 ಕಿಲೋಮೀಟರ್ ಪರಿಕ್ರಮವನ್ನು ಪೂರ್ತಿ ಮಾಡಿ ಬಂದಿದ್ದಲ್ಲ, ಹಾಗಾಗಿ ನನ್ನ ಕರಿತಿದ್ರು ಎಲ್ಲ ಕಡೆ ಭಾಷಣಕ್ಕಾಗಿ. ಅದನ್ನ ನಾ ಏನು ನೋಟ್ಸ್ ಮಾಡ್ಕೊಳ್ಳಲ್ದೆ ಏನೋ ಹಿಡ್ಕೊಳ್ಳಲ್ದೆ ಕೈನಲ್ಲಿ ಅಲ್ಲಿದ ಎಲ್ಲ ಚಿತ್ರಣಗಳನ್ನ ಕಣ್ಮುಂದು ಬಂದಂಗೆ ಅದನ್ನ ಹೇಳ್ತಾ ಹೋಗ್ತಿದ್ದೆ ನಾನು. ಅವಾಗ ಎಲ್ಲರೂ ಹೇಳಿದ್ರು ನೀನು ಇದನ್ನು ಯಾಕೆ ಬರಿಬಾರ್ದು, ಬಹಳ ಚೆನ್ನಾಗಿ ಅನುಭವ ನಿಮ್ಗೆ ಆಗಿದೆ ಅಲ್ಲಿ, ಎಷ್ಟು ಬಹಳಷ್ಟು ಅನುಭವಗಳು ನಮ್ಗೆ ಅಲ್ಲಿ ಆಗಿದ್ವು. ಇದು ಒಂದು ಬೇರೆನೆ ಪ್ರವಾಸ ಮಾನಸರೋವರದ್ದು. ಈ ಎಲ್ಲ ಪ್ರವಾಸಗಳಿಗೂ ಇದೊಂದು ಬೇರೆ ಆದಂತಹ ಒಂದು ಅದ್ಭುತವಾದ ಒಂದು ಮಾನಸಿಕ ಇದು ನೀಡಿದಂತಹ ಒಂದು ಪ್ರವಾಸ. ಹೀಗಾಗಿ ಅದನ್ನು ನಾನು ಮಾನಸರೋವರ ಕೈಲಾಸ ಬರೋದು ಅದರದ್ದು ಒಂದು ಪುಸ್ತಕವನ್ನು ಬರೆದೆ. ಆಮೇಲೆ ನನಗೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ ಹೋಗುವಂತ ಅವಕಾಶ ಸಿಕ್ತು. ಅದು ನಾ ಕೆಲವು ಪ್ರವಾಸಗಳನ್ನ ಸ್ವಂತ ಕಾರ್ಯ ಸ್ವಕಾರ್ಯ ಸ್ವಾಮಿ ಕಾರ್ಯ ಅಂತಾರಲ್ಲ, ಹಾಗೆ ನಾನು ಈ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ನ ಶರಣ ಸಂಸ್ಕೃತಿ ಸಮ್ಮೇಳನ ಅಂತ ಒಂದು ಬ್ರಿಸ್ಬೇನ್ ನಲ್ಲಿ ನಡೀತು, ಆ ಒಂದು ಸಮ್ಮೇಳನಕ್ಕೆ ನಾನು ಹೋಗಿದ್ದೆ. ಅವಾಗ ಅದು ಸಮ್ಮೇಳನಕ್ಕೆ ಹೋಗುವ ನೆವದಲ್ಲಿ ನಾವು ಪ್ರವಾಸವನ್ನ ಹಮ್ಮಿಕೊಂಡಿದ್ವಿ. ಅಲ್ಲೇ ಆಸ್ಟ್ರೇಲಿಯಾ ಹತ್ರ ಹೋಗಿದ್ವಿ, ನ್ಯೂಜಿಲೆಂಡ್ಗೂ ಹೋಗೋಣ ಅಂತ. ಅಂದ್ರೆ ಪ್ರಕೃತಿಯನ್ನು ತುಂಬಿಕೊಂಡಿರುವಂತಹ ಈ ಪ್ರದೇಶಗಳನ್ನ ನಾನು ಅವಾಗ ಪ್ರವಾಸ ಮಾಡಿ ಬಂದೆ. ಅವಾಗ ಅದನ್ನ ಬಂದ್ಮೇಲೆ ಅದನ್ನು ಒಂದು ಪುಸ್ತಕ ತಯಾರಿಸಿದೆ. ಅದೇ ರೀತಿ ನಾನು ನಾಕಂಡ ಕೆನಡಾ ಅಮೇರಿಕಾ ಅಂತ, ಅದು ಒಂದು ದೊಡ್ಡ ದೀರ್ಘವಾದ ಒಂದು 1.5 ತಿಂಗಳ ಪ್ರವಾಸ ಅದು. ಅಮೇರಿಕಾ ಅಂತೂ ಮೇಲೆ ಮೇಲೆ ಹೋಗ್ತಾ ಇರ್ತೀವಿ, ಅದನ್ನ ಬರೆಯುವ ಏನು ಮನಸ್ಸಿರಲಿಲ್ಲ ನನಗೆ. ಆದ್ರೆ ಕೆನಡಾಗ ಹೋಗಿ ಬಂದ್ಮೇಲೆ ಅನಿಸ್ತು ನಾನು ಬರಿಬೇಕು ಅಂತ. ಅದಕ್ಕೆ ಎರಡು ಸೇರಿಸಿ ನಾಕಂಡ ಅಮೇರಿಕಾ ಕೆನಡಾ ಅಮೇರಿಕಾ ಅನ್ನುವ ಒಂದು ಪುಸ್ತಕವನ್ನ ಬರ್ತಿದ್ದೀನಿ. ಆಮೇಲೆ ಅಂಕಣ ಬರಗಳು ಇಲ್ಲೇ ಒಂದು 2 ದಿವಸ ಎಲ್ಲರೂ ಹೋಗಿ ಬಂದ್ರು ಅದನ್ನ ಬಂದ ತಕ್ಷಣ ಅಂಕಣ ಬರಗಳನ್ನ ಪತ್ರಿಕೆ ಕಳಿಸುವಂತ ಒಂದು ಅಭ್ಯಾಸ ನನಗಿದೆ. ಅದು ಕಳಿಸಿದಾಗ ಸಮಾಧಾನ, ಅದು ಬರೆದಾಗ ಸಮಾಧಾನ ಅನ್ನುವಷ್ಟು ಪ್ರವಾಸದಲ್ಲಿ ನಾವು ಮುಳುಗಿರ್ತೀನಿ ಅಂತ ಹೇಳ್ತೀನಿ.
0: ತಮ್ಮ ಒಂದು ಕೈಲಾಸ ಮಾನಸ ಅನ್ನುವಂತ ಒಂದು ಪ್ರವಾಸ ಕಥನ, ಈಗ ಮಾನಸ ಸರೋವರದ ಯಾತ್ರೆಯನ್ನ ಕೈಗೊಳ್ಳುವವರಿಗೆ ಒಂದು ಮಾರ್ಗದರ್ಶಿನಿ ಅಂತ ಹೇಳ್ಬೋದು, ಅದರ ಬಗ್ಗೆ ಹೇಳಿ ಮೇಡಮ್, ಅದರ ಅನುಭವ.
1: ಮಾನಸ ಸರೋವರ ಮತ್ತು ಕೈಲಾಸ ಪರ್ವತದ ಒಂದು ಏನು ಪ್ರವಾಸ ಇದೆಯಲ್ಲ, ಅದು ಹೇಳ್ಬೇಕಂದ್ರೆ ಈಗಲೂ ಮೈ ಮೇಲೆಲ್ಲ ಮುಳ್ಳು ಬರ್ತದೆ. ಯಾಕಂದ್ರೆ ಅದು ಸರಳವಾದ ಈ ಎಲ್ಲಾ ಪ್ರವಾಸಕ್ಕಿಂತ ಒಂದು ವಿಶಿಷ್ಟವಾದ ಪ್ರವಾಸ ಅದು. ಅದನ್ನ ತೀರ್ಥಯಾತ್ರೆ ಅಂತಾನೂ ಹೇಳಕ್ ಬರಲ್ಲ. ಆಮೇಲೆ ಒಂದು ಸುಮ್ಮನೆ ನಿಸರ್ಗದ ಸುಂದರ್ಯ ನೋಡಕ್ ಹೋಗ್ತಾ ಇದೀವಿ ಅಂತ ಹೇಳಕ್ ಬರಲ್ಲ. ಅಲ್ಲಿ ಒಂದು ಅವಿನಾರ್ಭಾವ ಅನುಭವ ನಮ್ಗೆ ಅಲ್ಲಿ ಸಿಗ್ತದೆ. ಯಾಕಂದ್ರೆ ಇದು ಒಂದು 20-22 ದಿವಸದ ಪ್ರವಾಸ. ಅಲ್ಲಿ ನಾವು ಮಾನಸರೋವರಕ್ಕೆ ಹೋಗ್ಬೇಕಂದ್ರೆ ನಾವು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಮತ್ತು ಎಲ್ಲ ರೀತಿಯಿಂದ ನಾವು ತಯಾರಾಗಿ ಹೋಗ್ಬೇಕು. ಊಟದಿಂದ ಹಿಡಿದು ನಮ್ಮ ನಡಿಗೆ, ಇದು ಏನು ವಾಕಿಂಗ್ ಎಲ್ಲ ಮಾಡ್ತೀವಲ್ಲ, ಗುಡ್ಡ ತಗ್ಗು ದಿನ ಇರುವಂಥದ್ದು, ಇಂಥದ್ದೆಲ್ಲ ಒಂದು ತಯಾರಿ ನಾವು ಮನಸ್ಸಿಗೆ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಆಗುತ್ತೋ ಇಲ್ವೋ ಅನ್ನುವ ಒಂದು ಮನಸ್ಸಿನಲ್ಲಿ ಒಂದು ತೊಳೆದಾಟ ಇರುತ್ತೆ ನಮಗೆ, ಈ ಪ್ರವಾಸ ಮುಗಿಸ್ತೀವೋ ಇಲ್ಲ ಅಂತ. ಯಾಕೆ ಸ್ವಲ್ಪ ಕಠಿಣ ಪ್ರವಾಸ, ಯಾಕೆ ಕಠಿಣ ಅಂತಂದರೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥ ಉಸಿರಾಟಕ್ಕೆ ಬೇಕಾದಂಥ ಆಮ್ಲಜನಕ ಅಲ್ಲಿ ಅಂಶ ಕಡಿಮೆ ಇದೆ, ಆಮ್ಲಜನಕದ ಅಂಶ ಕಡಿಮೆ ಇದೆ. ಯಾಕಂದರೆ ಅದು ನಮ್ಮ ಸಮುದ್ರದ ಮಟ್ಟದಿಂದ ಬಹಳಷ್ಟು ಎತ್ತರದಲ್ಲಿರೋದ್ರಿಂದ ಅದಕ್ಕೆ ನಮಗೆ ಅಲ್ಲಿ ಸ್ವಲ್ಪ ತೊಂದರೆ, ದೈಹಿಕ ತೊಂದರೆ ಬಹಳಷ್ಟು ಜನರಿಗೆ ಅಲ್ಲಾಗುತ್ತೆ. ಬಹಳಷ್ಟು ಜನರಿಗೆ ಪೂರ್ತಿ ಮಾಡೋಕ್ಕೂ ಆಗೋದಿಲ್ಲ ಅದು. ಆದರೆ ಅದೇನು ದೇವರದ ಏನೋ ಏನೋ ಒಂದು ಶಕ್ತಿ, ಯಾವ ಶಕ್ತಿ ಅದರಲ್ಲಿ ನಮ್ಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತದೋ ಗೊತ್ತಿಲ್ಲ. ಆದರೆ ನಾನು ಮೊದಲನೇ ಒಂದು ಸುತ್ತಿನಲ್ಲಿ ಅದರಲ್ಲಿ ರಿಜೆಕ್ಟ್ ಆಗಿದ್ದೆ. ಅಂದ್ರೆ ನನ್ನನ್ನು ಇಲ್ಲ ನಿಮ್ಗೆ ಆಗಲ್ಲ, ನಿಮ್ಗೆ ಸಾಧ್ಯ ಇಲ್ಲ ಇದು ಮಾಡಲಿಕ್ಕೆ, ನೋಡೋಣ ಮುಂದೇನು ಇದರಲ್ಲಿ ನೀವು ಇದಾದರೆ ಪ್ರಯತ್ನ ಮಾಡಿರಿ, ಆದರೆ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಅಂಥದ್ದು ನಾನು ಪೂರ್ತಿ ಒಂದು ಪ್ರವಾಸವನ್ನು ಬಹಳ ಆರೋಗ್ಯದಿಂದ ಒಂದು 20 ದಿವಸದ ಪ್ರವಾಸವನ್ನು ಕೈಲಾಸ ಪರ್ವತದ ಪರಿಕ್ರಮವನ್ನು ಮಾಡುವಷ್ಟು ಶಕ್ತಿ ನನಗೆ ಅದರಲ್ಲಿಂದ ಬಂತೋ ಗೊತ್ತಿಲ್ಲ, ಅದನ್ನು ಸಂಪೂರ್ಣ ಮಾಡಿದೆ. ಅಲ್ಲಷ್ಟು ಆದಷ್ಟು ಅನುಭವಗಳನ್ನು ಅದನ್ನು ಎಷ್ಟೇ ಇದು ಹೇಳೋಕ್ಕೆ ನನಗೆ ಇಲ್ಲಿ ಸಾಕಾಗುತ್ತೋ ಇಲ್ವೋ ಅಂತ ಒಂದು ಅನುಮಾನ ಇದೆ. ಯಾಕಂದರೆ ಅಷ್ಟೊಂದು ಅನುಭವ ನನಗೆ ಅಲ್ಲಿ ಸಿಕ್ತು.
2: ಮೇಡಮ್, ಇವಾಗ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗಳಿಗೆ ಒಂದು ಶರಣ ಸಾಹಿತ್ಯದ ಸಮ್ಮೇಳನಕ್ಕೆ ಅಂತ ಹೋಗ್ತೀರಾ, ಅಲ್ಲಿ ಯಾವ ರೀತಿ ನಡೆಯುತ್ತೆ ಮೇಡಮ್ ಶರಣ ಸಾಹಿತ್ಯ ಸಮ್ಮೇಳನ?
1: ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ಯಾಕಂದರೆ ನಾವು ನಮ್ಮಲ್ಲೇ ಎಷ್ಟೊಂದು ಕಾರ್ಯಕ್ರಮಗಳನ್ನು ನಾವು ಸಮ್ಮೇಳನಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಂದ ಇರ್ಬೋದು, ಶರಣ ಸಾಹಿತ್ಯ ಪರಿಷತ್ತಿಂದ ಮಾಡ್ತಾ ಇರ್ತೀವಿ, ಅದಕ್ಕೆ ಅಷ್ಟೊಂದು ಮಹತ್ವ ಇರೋದಿಲ್ಲ. ಆದರೆ ವಿದೇಶಗಳಲ್ಲಿ ಕನ್ನಡಿಗರು, ಆಮೇಲೆ ನಮ್ಮ ಬಸವ ತತ್ವ ಅನುಯಾಯಿಗಳು, ಶರಣ ತತ್ವ ಅನುಯಾಯಿಗಳು ಅಲ್ಲಿ ಸೇರಿಕೊಂಡು ಅಲ್ಲಿನ ಮಹಿಳೆಯರು ಅಲ್ಲಿನ ಎಲ್ಲ ಕೆಲಸ ಮಾಡ್ತಾ 24 ತಾಸು ಕೆಲಸದಲ್ಲಿ ತಮ್ಮ ಬಿಡುವಿನ ವೇಳೆಯನ್ನು ತಗೊಂಡು ಅಲ್ಲಿ ಸಮ್ಮೇಳನ ಮಾಡೋದಿದೆಯಲ್ಲ, ಅದು ಬಹಳಷ್ಟು ಮಹತ್ವವನ್ನು ನೀಡುತ್ತೆ ನನಗೆ. ಅಲ್ಲಿ ಬಹಳ ಆಶ್ಚರ್ಯನೂ ಆಯಿತು ನನಗೆ, ಯಾಕಂದರೆ ಅಲ್ಲಿ ಮಕ್ಕಳಿಂದ ನಾಟಕಗಳನ್ನು ಮಾಡಿಸಿದರು, ಶರಣರ ವಚನಗಳ ನೃತ್ಯಗಳನ್ನು ಮಾಡಿಸಿದರು, ಹೀಗೆ ಎಷ್ಟೊಂದು ಚಟುವಟಿಕೆಗಳನ್ನು ಅಲ್ಲಿ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಮಹಿಳೆಯರು ಶರಣರ ವಚನಗಳನ್ನು ವಿಶ್ಲೇಷಣೆ ಮಾಡೋದು, ಹೀಗೆ ಒಂದು ಇಡೀ ದಿವಸದ ಒಂದು ಕಾರ್ಯಕ್ರಮ, ಮತ್ತು ಲಿಂಗ ಪೂಜೆ, ಬೆಳಗ್ಗೆ ಲಿಂಗ ಪೂಜೆಯ ಸಾಮೂಹಿಕ ಲಿಂಗ ಪೂಜೆಯ ಒಂದು ಕಾರ್ಯಕ್ರಮ, ಹೀಗೆಲ್ಲ ವೈವಿಧ್ಯಮಯವಾದ ಒಂದು ಕಾರ್ಯಕ್ರಮಗಳನ್ನು ಅಲ್ಲಿ ಮಾಡಿದರು. ಅವರಿಗೆ ನಾವು ಇಲ್ಲಿಂದ ಭಾರತದಿಂದ ಜಾಬಾದಂದಷ್ಟು ಅವ್ರಿಗೆ ಖುಷಿ. ನಾವು ಒಂದು 60 ಜನ ಇಲ್ಲಿಂದ ಹೋಗಿದ್ವಿ. ಇಲ್ಲಿ ನಿಜಗುಣಾನಂದ ಸ್ವಾಮಿಗಳು ಅಲ್ಲಿ ಅದಕ್ಕೆ ಅಲ್ಲಿ ಬಂದಿದ್ರು. ಹಾಗೆ ಸಿ ಎಸ್ ಸೋಮಶೇಖರ್ ಅಂತ ಇದ್ದಾರೆ, ಅವರು ಶರಣ ಸಾಹಿತ್ಯ ಪರಿಷತ್ತಿನ ಈಗ ಅಧ್ಯಕ್ಷರವರು, ಅವರು ಸಹ ಅಲ್ಲಿ ಬಂದಿದ್ರು. ಹೀಗೆ ನಾವು ಬಹಳಷ್ಟು ಜನ ಅಲ್ಲಿ ಭಾರತೀಯರು, ನಮ್ಮ ಕರ್ನಾಟಕದಿಂದ ಬಹಳಷ್ಟು ಜನ ಅಲ್ಲಿ ಹೋಗಿದ್ವಿ. ಅಲ್ಲಿ ಬಹಳಷ್ಟು ಅಂದ್ರೆ ಊಟದ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಬಂದವರಿಗೆ ಅತಿಥಿ ಸತ್ಕಾರ ಆಗಿರ್ಬೋದು, ಬಹಳಷ್ಟು ಖುಷಿ ಕೊಡ್ತದೆ. ನಮ್ಮ ಭೂಮಿಯಿಂದ ಬಂದಿದ್ದಾರೆ, ಕನ್ನಡದ ನಾಡಿನಿಂದ ಬಂದಿದ್ದಾರೆ ಅನ್ನುವ ಒಂದು ಅಭಿಮಾನ ಅವರಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಮತ್ತೆ ಬಹಳಷ್ಟು ಜನ ತಮ್ಮ ಮನೆಗಳಿಗೆ ಕರ್ಕೊಂಡು ಹೋದ್ರು. ನಾವು ಪ್ರವಾಸನ ತಯಾರಿ ಮಾಡ್ಕೊಂಡಿದ್ದೆ ಅದೇ ರೀತಿ, ಅಲ್ಲಿ ಒಂದು 2-3 ದಿವಸ ನಾವು ಇರಬೇಕು, ಅಲ್ಲಿ ಜನರ ಜೊತೆಗೆ ಬೆರೀಬೇಕು, ಅಲ್ಲಿಯ ಸಂಸ್ಕೃತಿಯನ್ನ ಅಲ್ಲಿ ತಿಳ್ಕೋಬೇಕು ಅನ್ನುವ ಒಂದು ಆಸೆ ಇಟ್ಕೊಂಡೆ ನಾವು ಹೋಗಿದ್ವಿ. ಹೀಗಾಗಿ ನಮ್ಗೆ ಅಲ್ಲಿ ಜನರು ಮನೆಗಳಿಗೆಲ್ಲ ಕರ್ಕೊಂಡು ಹೋಗಿ ತಮ್ಮ ಅತಿಥಿ ಸತ್ಕಾರವನ್ನು ನೀಡಿದ್ರು. ಅದು ಸ್ವಲ್ಪ ನಮಗೆ ವಿಶೇಷ ಅನಿಸ್ತು, ಬಹಳ ಸಂತೋಷನೂ ಆಯ್ತು. ನಮ್ಮವ್ರನ್ನ ನಾವು ವಿದೇಶದಲ್ಲಿ ನೋಡಿದಾಗ ಆಗುವ ಸಂತೋಷ, ಅವರು ನಮ್ಮನ್ನು ನೋಡಿದಾಗ ಆಯ್ತು, ನಾವು ಅಲ್ಲಿ ಹೋಗಿ ಅವ್ರ ಜೊತೆಗೆ ಬೆರೆಯುವುದಿದೆಯಲ್ಲ, ಅದು ಬಹಳಷ್ಟು ಸಂತೋಷವನ್ನು ನೀಡಿ.
2: ಮೇಡಮ್, ಇವಾಗ ತಾವು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನ ಪ್ರವಾಸ ಕಥನಕ್ಕೆ ಒಂದು ಹೆಸರಿಡ್ತೀರಾ, ಓಶಿಯಾನಿಯಾ ಅಂತ ಹೆಸರಿಡ್ತೀರಾ, ಆ ಹೆಸರು ಹಿಡಿಯೋದಕ್ಕೆ ಕಾರಣ ಏನು?
1: ಇದು ಓಶಿಯಾನಿಯಾ ಪ್ರಯಾಣನೆ ನನಗೆ ಇದನ್ನ ನೋಡಿದ ತಕ್ಷಣ ಎಲ್ಲರೂ ಕೇಳ್ತಾರೆ, ಓಶಿಯಾನಿಯಾ ಅಂತ ಇಟ್ಟಿದ್ದ್ಯಾಕೆ? ಇಲ್ಲಿ ಮುಂದೆ ಮುಖಪಟ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಆಸ್ಟ್ರೇಲಿಯಾದ್ದೇ ಇದೆ ಅಂತ. ಯಾಕಂದ್ರೆ ಆಪಲ್ ಹೋರ್ಸ್ ಇದೆ, ಆಮೇಲೆ ಕಾಂಗ್ರೂ ಇದೆ ಅಲ್ಲಿ, ಆಮೇಲೆ ಇದ್ರ ಹಕ್ಕಿ ಇದೆ, ಆಪೋನೆಂಟ್ಸ್ ಇದೆ, ಆಮೇಲೆ ಪೆಂಗ್ವಿನ್ ಇದಾವೆ. ಇದೆಲ್ಲ ನೋಡಿದ ತಕ್ಷಣ ಸ್ವಲ್ಪ ಗೊತ್ತಾಗುತ್ತೆ. ಆದ್ರೂ ಓಶಿಯಾನಿಯಾ ಯಾಕೆ ಇಟ್ಟಿದ್ರಂತ ಪ್ರಶ್ನೆ, ನಾನು ಆ ಪ್ರಶ್ನೆ ಕೇಳಲಿ ಅಂತಾನೆ ಇದು ಹೆಸರಿಟ್ಟಿದ್ದೀನೇನೋ ಅನ್ನೋ ಅಂತ ಭಾವನೆ ನನಗೆ ಬಂತು ಇಲ್ಲಿ. ಯಾಕಂದ್ರೆ ಓಶಿಯಾನಿಯಾ ಸ್ವಲ್ಪ ಯೋಚನೆ ಹಚ್ಚುವಂತ ಹೆಸರಿದು. ಪೆಸಿಫಿಕ್ ಸಾಗರ, ಅದೇ ಶಾಂತ ಮಹಾಸಾಗರ ಅಂತ ಏನು ಹೇಳ್ತೀವಿಲ್ಲ, ಅದು ದ್ವೀಪಗಳ ಪ್ರದೇಶಕ್ಕೆ ಸಾಮಾನ್ಯವಾಗಿ ಓಶಿಯಾನಿಯಾ ಅಂತ ಕರೀತಾರೆ. ಇದು ಏಷ್ಯಾ ಮತ್ತು ಅಮೆರಿಕ ಖಂಡಗಳ ನಡುವಣ ಎಲ್ಲಾ ಭೂ ಪ್ರದೇಶಗಳನ್ನ ಇದರ ವ್ಯಾಪ್ತಿಯೊಳಗೆ ಸೇರಿಸಲಾಗಿದೆ ಇದು ಓಶಿಯಾನಿಯಾದೊಳಗೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶಗಳು ಕೂಡ ಇದರಲ್ಲಿ ಸೇರುತ್ತವೆ. ಇದು ಓಶಿಯಾನಿಯಾ ಭೂಪಟ ತಯಾರಿಸಿದ ಐರೋಪ್ಯರು ಈ ಪ್ರದೇಶವನ್ನ ಹೀಗೆ 4 ಭಾಗಗಳನ್ನಾಗಿ ವಿಂಗಡಿಸಿ ಆಸ್ಟ್ರೇಲಿಯಾ, ಇದರಲ್ಲಿ ಆಸ್ಟ್ರೇಲಿಯಾವೇ ಮೊದಲನೇದು, ಆಮೇಲೆ ಇದು ನಮ್ಮದು ನ್ಯೂಜಿಲ್ಯಾಂಡ್ ಬರುತ್ತೆ. ಅದಕ್ಕೆ ನಾನು ಏನಾದ್ರು ಹೊಸ ಹೆಸರು ಹುಡುಕ್ಬೇಕಾದ್ರೆ ನನಗೆ ಇದು ಬಹಳ ಆಕರ್ಷಣೀಯವಾಗಿ ಕಾಣಿಸ್ತು, ಅದಕ್ಕಾಗಿ ನಾ ಈ ಹೆಸರು ಅದಕ್ಕೆ ಇಟ್ಟಿದ್ದೆ.
2: ಮೇಡಮ್, ತಾವು ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ನ್ಯೂಜಿಲ್ಯಾಂಡ್ಗೆ ಹೋದಾಗ ಅಲ್ಲಿ ಒಂದು ಮಿರರ್ ಸರೋವರವನ್ನು ನೋಡಿ ಅದನ್ನು ವರ್ಣನೆಯನ್ನು ಕಾವ್ಯದ ಮೂಲಕ ಮಾಡ್ತೀರಾ, ಆ ಕಾವ್ಯವನ್ನು ಇವಾಗ ನಮಗಾಗಿ ಓದಬಹುದಾ?
1: ಹಾಂ ಹೌದು, ಅದು ಬಹಳಷ್ಟು ನನಗೆ ಮಿರರ್ ಲೇಖ ಅಂತ. ಯಾಕೆ ಅದು ಮಿರರ್ ಲೇಖ ಅಂತ ಅನಿಸುತ್ತೆ ಅಂದರೆ, ಕನ್ನಡಿಯಲ್ಲಿ ನಾವು ಮುಖಕ್ಕೆ ನೋಡ್ಕೊಂಡಾಗ ಹೇಗೆ ನಮ್ಮ ಮುಖ ಕಾಣಿಸುತ್ತಲ್ಲ, ಅಷ್ಟು ಕ್ಲಿಯರ್ ಆಗಿ
2: ಪಾರದರ್ಶಕವಾಗಿ
1: ನಮ್ಮ ಮುಖ ಅಲ್ಲಿ ಕಾಣಿಸುತ್ತೆ. ಆ ನೀರಲ್ಲಿ ಒಂಚೂರು ಅದೇನು ಅದು ಒಂದೇನು ಅಲ್ಲಿ ಒಂದು ಎಲೆನೂ ಬೀಳಲ್ವಾ ಏನೋ, ಸುತ್ತಮುತ್ತಲು ಎಷ್ಟೊಂದು ಮರಗಳಿದ್ದಾವೆ. ಒಂದು ಹಿಂಗೆ ನೀರು ಅಲ್ಗಾಡಿದ್ದು ನಾವು ನೋಡಲಿಲ್ಲ, ಎಷ್ಟೋ ಒಂದು 2-3 ಗಂಟೆ ಅಲ್ಲಿ ನಾವು ಕಳೆದ್ವಿ. ಆದರೆ ಅಲ್ಲಿ ಅಷ್ಟು ಸ್ವಚ್ಛದ ನೀರು, ಮತ್ತು ಅದೇ ಮಿರರ್ ಅಂದರೆ ಮುಖ ಕಾಣಿಸುತ್ತೆ ಅನ್ನುವಂಥದ್ದು. ಅದಕ್ಕೆ ನಾವು ಬಗ್ಗಿ ಬಗ್ಗಿ ಬರೀ ಮುಖ ನೋಡ್ಕೊಳ್ಳೋದೇ ಅಲ್ಲಿ ನಾವು ಮಾಡಿದ್ದು. ನೀರಿನಲ್ಲಿ ಕಂಡ ಪ್ರತಿಬಿಂಬ ಅಂತ ನಾವು ಹೇಳ್ತೀವಿ ಇದು. ನ್ಯೂಜಿಲೆಂಡ್ನ ಕ್ವೀನ್ಸ್ಟೌನ್ ಅಂತ ಇದೆ, ಅಲ್ಲಿ ಕ್ವೀನ್ಸ್ಟೌನ್ ಸಮೀಪ ನಾವು ಮಿಲ್ ಒಂದು ಪ್ರದೇಶಕ್ಕೆ ಹೋಗಬೇಕಾದ್ರೆ ರಸ್ತೆಯಲ್ಲಿ ಸಿಗುವಂಥ ಇದು. ಅದು ಒಂದು ಇದನ್ನ ಕಟ್ಟಿಗೆದ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ, ಅದ್ರ ಮೇಲೆ ನಡೀತಾ ಅಂದ್ರೆ ಒಂದೇ ಕಡೆ ಹಿಂಗೆ ಸುಮ್ಮನೆ ನೋಡಿ ಬಗ್ಗಿ ನೋಡಿ ಹೋಗುವಂಥದ್ದಲ್ಲ, ಅದು 1-2 ಕಿಲೋಮೀಟರ್ ನಡೀತಾ ಹೋಗ್ಬೋದು ನಾವು ಆ ಸರೋವರ ಹಿಡ್ಕೊಂಡು. ಮಿರರ್ ಲೇಕ್ ಅಂತ ಅದನ್ನ ಹಿಡ್ಕೊಂಡು ನಡಿಲಿಕ್ಕೇನೆ ಒಂದು 5-6 ಕಿಲೋಮೀಟರ್ ಅವ್ರು ಮಾಡಿದ್ದಾರೆ. ಆ ಕಟ್ಟಿಗೆ ಒಂದು ಬ್ರಿಡ್ಜ್ ತರ ಮಾಡಿದ್ದಾರೆ, ಅದ್ರ ಮೇಲೆ ನಡ್ಕೊಂತ ಹೋಗ್ತಾ ಇದ್ರೆ ಬರೀ ಅದನ್ನ ನೋಡ್ತಾನೆ ಹೋಗ್ತಾ ಹೋಗ್ಬೇಕು ಅನ್ನೋ ಅಷ್ಟು ಸುಂದರವಾದಂತ ನೀಲಿ ಆಕಾಶ, ಸ್ವಲ್ಪ ಎಲ್ಲೂ ಕರಿ ಇದು ನೆರಳಲ್ಲ ಅದ್ರ ಮೇಲೆ ಬೀಳಲ್ಲ, ಬಹಳ ಸ್ವಚ್ಛವಾದ ನೀರು, ಅದ್ರ ಜೊತೆಗೆ ಸುಂದರವಾದ ಪರಿಸರ ಅಲ್ಲಿ. ಅದನ್ನ ಅಂದ್ರೆ ಅಲ್ಲಿ ಇದು ನೋಡ್ಲಿಕ್ಕೂ ಎಷ್ಟು ವ್ಯವಸ್ಥೆ ಮಾಡಿದಾರೆ ನಮ್ಗೆ ಬಹಳ ಆಶ್ಚರ್ಯ ಆಯ್ತು. ಆ ಕಟ್ಟಿಗೆ ಒಂದು ಬ್ರಿಡ್ಜ್ ಮೇಲೆ ನಡೆದು ಹೋಗಿ ಸರೋವರ ನೋಡೋದೇ ಒಂದು ಬಹಳಷ್ಟು ಚಂದದ ಒಂದು ಇದು. ಇದು ನಾನು ಇದರಲ್ಲಿ ಅದೊಂದು ಹೂ ಹೆಸರು ಬರೆದಿದ್ದೆ ಪದ್ಯ, ಅದು ನನಗೆ ಅದು ಸಿಗ್ತಾ ಇಲ್ಲ ಈಗ. ಕಾನನ ಹೂ ಬುಟ್ಟಿಯಾಗಲಿ, ಕಣ್ಮಲತೆಗಳು ಸರ್ವ ಕಟ್ಟಲಿ, ಭೂ ನದಿ ಜಲ ತೀರ್ಥವಾಗಲಿ, ಮೇಣು ಹೂ ಹೂಡಿದ ಉಪವಾಗಲಿ. ಅಂದರೆ ಪ್ರಕೃತಿಯನ್ನು ಆರಾಧಿಸುವಂತಹ ಒಂದು ಕವನ ಇದು. ಈ ಕವನ ಅದೇ ಇದನ್ನು ನೋಡಿ ಈ ಪ್ರಕೃತಿಯನ್ನು ನೋಡೇ ಬರೆದಿದ್ದಾರೆ ಅನ್ನುವ ಹಾಗೆ ಇದು ನನಗೆ ಯಾವಾಗಲೂ ನಾನು ಗುಣಗುಣಿಸ್ತಾ ಇದ್ದೆ. ನಾನು ಅಲ್ಲಿ ಅದನ್ನು ನೋಡಬೇಕಾದ್ರೆ ತಿಳಿ ನೀರಿನ ವಿಶಾಲವಾದ ಸರೋವರದಲ್ಲಿ ರಮ್ಯ ರಮಣೀಯ ನಿಸರ್ಗದ ಅದ್ಭುತ ನಿರ್ಮಾಣವಾದಂಥದ್ದು ಇದು ಪ್ರಕೃತಿ ದತ್ತ. ಇದು ಯಾರು ನಿರ್ಮಾಣ ಮಾಡಿದ್ದಲ್ಲ, ಅದು ಪ್ರಕೃತಿ ದತ್ತವಾಗಿಯೇ ಆಗಿರುವಂತಹ ಒಂದು ಸರೋವರ ಇದು ಮಿರರ್ ಲೇಕ್ ಅಂತಂದು. ಎಲ್ಲಿಯೂ ನನಗೆ ಅದೇ ಆಶ್ಚರ್ಯ ಆಯಿತು, ಅಲ್ಲಿ ಏನೂ ಒಂದು ಇದು ತೆರೆ ಬರೋದಾಗಲಿ ಅದರಲ್ಲಿ ಏನಾದರೂ ಒಂದು ಅಳಗಾಡೋದಾಗಲಿ ನನಗೆ ಅಲ್ಲಿ ಕಾಣಿಸ್ಲಿಲ್ಲ. ಹೀಗಾಗಿ ನನಗೆ ಅದು ಬಹಳಷ್ಟು ಮನಸ್ಸು ಹೇಳದಿದ್ದು. ಕ್ರಿಸ್ಟಲ್ ಕ್ಲಿಯರ್ ಅಂತೀವಿ ನಾವು, ಕ್ರಿಸ್ಟಲ್ ಕ್ಲಿಯರ್ ಅಂತ ಹೆಸರಿಗೆ ತಕ್ಕಂಥ ಅನ್ವರ್ಥ ನಾಮವನ್ನು ಹೊಂದಿದಂಥ ಮಿರರ್ ಲೇಕ್. ಇದು ಟಿ ಅನು ಅರ್ಲ್ ಅನ್ನುವ ಪರ್ವತದ ಕೆಳಗಡೆ ಇರುವಂತಹ ಒಂದು ಇದು ಲೇಕ್. ಇದು ಸ್ವಲ್ಪ ಸೂರ್ಯನ ಬಿಸಿಲಲ್ಲಿ ಸ್ವಲ್ಪ ಬಂತು ಅವಾಗ ಆಗಿದ ದೃಶ್ಯ ನೋಡಬೇಕು. ಆ ಕ್ರಿಸ್ಟಲ್ ಅದಕ್ಕೆ ಅಂತಾರೆ, ಅದಕ್ಕೆ ಅದು ಕ್ರಿಸ್ಟಲ್ ಹೊಳಿತಾ ಇರ್ತದಲ್ಲ, ಅದು ನೀರಿನಲ್ಲೇ ಹೊಳಿತಾ ಇದೆಯೇನೋ, ನೀರಿನಲ್ಲಿ ಕ್ರಿಸ್ಟಲ್ ಇದೆಯೇನೋ ಹಿಡ್ಕೋಬೇಕು ಅನ್ನುವಷ್ಟು ಅಲ್ಲಿ ಬಹಳ ಸುಂದರವಾಗಿ ಕಾಣಿಸ್ತಾ ಇತ್ತು.
2: ಅದಕ್ಕೆ ತಾವು ಬರೀತೀರ ಪೆನ್ನಿನಿಂದ ಪದಗಳ ರೂಪದಲ್ಲಿ ಆ ಒಂದು ಸೌಂದರ್ಯವನ್ನ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಬರೀತೀರ.
1: ಕಣ್ಣಲ್ಲೇ ತುಂಬಿಕೋಬೇಕು ಅದನ್ನೆಲ್ಲ ಸೌಂದರ್ಯವನ್ನ, ಕಣ್ಣಲ್ಲೇ ತುಂಬಿಕೋಬೇಕು, ಹಾಗೆ ಅದನ್ನ ಮೆಲುಕು ಹಾಕ್ತಾ ಇರ್ಬೇಕು ಅಂತ ಅನ್ಸುತ್ತೆ.
2: ಇವಾಗ ತಾವು ಆ ಮಿರರ್ ಸರೋವರವನ್ನ ವರ್ಣಿಸುವಾಗ ಅಲ್ಲೊಂದು ಮಹಾಭಾರತದ ಒಂದು ಘಟನೆಯನ್ನ ಕೂಡ ನೆನೀತೀರ, ಅದ್ರ ಬಗ್ಗೆ ಮೇಡಮ್?
1: ಹೌದು, ಅದು ನನಗೆ ಅದು ಬರಿಬೇಕಾದ್ರೆ ಮಿರರ್ ಲೇಖ ಅಂತ ಬರಿಬೇಕಾದ್ರೆ ನನಗೆ ತಟ್ಟಂತ ನೆನಪಾಗಿದ್ದು ಅಂತಂದ್ರೆ ದುರ್ಯೋಧನ ಮತ್ತು ಸೀತೆ ದ್ರೌಪದಿಯ ಒಂದು ಘಟನೆ ನೆನಪಾಗುತ್ತೆ. ಯಾಕಂದ್ರೆ ದ್ರೌಪದಿಗೆ ಅವನು ಸಿಟ್ಟು ತರಿಸಿರ್ತಾನೆ, ಅವಾಗ ಅವನು ಸಿಟ್ಟಿನಿಂದ ಅರಮನೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವನ್ ಒಂದು ಕೊಳ ಕಾಣಿಸುತ್ತೆ. ಅದು ನೋಡ್ಲಿಕ್ಕೆ ಹೇಗಿರುತ್ತೆ ಅಂದ್ರೆ ನೆಲನೇ ಇದ್ದ ಹಂಗಿರುತ್ತೆ, ಅದ್ರಲ್ಲಿ ಕಾಲಿಟ್ರೆ ಅದು ನೀರಿರುತ್ತೆ ಅದ್ರಲ್ಲಿ ಹೋಗಿ ಬೀಳ್ತಾನೆ ಅವನು. ಅದಕ್ಕಿಂತ ಮೊದ್ಲು ಒಂದು ಕೊಳದಲ್ಲೇ ಇರುತ್ತೆ, ಅದು ನೆಲ ಕಂಡಂಗೆ ಕಾಣಿಸ್ತಾ ಇರುತ್ತೆ, ಆದ್ರೆ ಅದ್ರಲ್ಲಿ ಇದು ನೀರಿರುತ್ತೆ ಆ ಕೊಳದಲ್ಲಿ, ಆದ್ರೆ ಅದ್ ನೆಲ ಕಂಡಂಗೆ ಕಾಣಿಸ್ತಾ ಇರುತ್ತೆ. ಕೆಳಗಡೆ ನೆಲನೂ ಮೇಲೆ ಬಂದಿದ್ದಂಗೆ, ಕೆಳಗಡೆ ತಳದಲ್ಲಿ ಇರುತ್ತಲ್ಲ ಅದು ಮೇಲೆ ಕಂದಂಗೆ, ಅಂದ್ರೆ ಅಷ್ಟೊಂದು ತಿಳಿಯಾದ ನೀರು. ಅದರಲ್ಲಿ ಅವನು ಕಾಲಿಡ್ಬೇಕಾದ್ರೆ ವಿಚಾರ ಮಾಡ್ಬೇಕು ಇದು ನೀರೋ ನೆಲನೋ ಅನ್ನೋ ಹಾಗೆ. ಅಂತಹ ಒಂದು ದೃಶ್ಯ ನನಗೆ ಅಲ್ಲಿ ಮಿರರ್ ಲೇಕ್ನಲ್ಲಿ ಕಂಡು ಬಂತು. ಅಂದ್ರೆ ಇದು ಯಾಕೆ ಇದು ಹೇಳಿದೆ ಅಂದ್ರೆ, ಇದು ಮುಂದೆ ಯುದ್ಧಕ್ಕೆ ನಾಂದಿ ಆಡಿದಂತಹ ಒಂದು ಘಟನೆ ಅದು. ಅದಕ್ಕೆ ನಾನು ಇಲ್ಲಿ ನೆನೆಸ್ಕೊಂಡಿದ್ದೀನಿ ಅದನ್ನು.
2: ಖಂಡಿತ ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಹಿರಿಯ ಸಾಹಿತಿಗಳು ಹಾಗೂ ಲೇಖಕರು ಆದಂತಹ ಶ್ರೀಮತಿ ಜ್ಯೋತಿ ಬಾದಾಮಿಯವರು. ಮೇಡಮ್, ತಾವು ಅಲ್ಲಿ ಕಂಡಂತಹ ಇವಾಗ ಪ್ರವಾಸ ಕಥನಗಳಲ್ಲಿ ಪ್ರವಾಸಕ್ಕೆ ಹೋದಂತಹ ಸ್ಥಳಗಳ ಬಗ್ಗೆ ವಿವರಣೆಯನ್ನ ನೀಡುವುದರ ಜೊತೆಗೆ ತಮ್ಮೊಂದಿಗೆ ಆದಂತಹ ಅನುಭವಗಳನ್ನು ಸಹ ಹಾಸ್ಯಾಸ್ಪದವಾಗಿಯೂ ಸಹ ಅಷ್ಟೇ ವರ್ಣಾತ್ಮಕವಾಗಿಯೂ ಸಹ ಅಲ್ಲಿ ವರ್ಣಿಸ್ತಾ ಹೋಗ್ತೀರಾ. ಒಂದು ಟಾಯ್ಲೆಟ್ನ ವಿಚಾರವನ್ನು ಪ್ರಕರಣ ಅಲ್ಲಿ ಬರೀತಾ ಹೋಗ್ತೀರಾ, ಅದ್ರ ಬಗ್ಗೆ ಹೇಳಿ ಮೇಡಮ್.
1: ಅಂದ್ರೆ ನಾವು ಎಲ್ಲ ವಿದೇಶ ಪ್ರವಾಸ ಮಾಡಿ ಬಂದವ್ರದ್ದು ಅದು ಒಂದೇ, ನಮ್ಮ ದೇಶದ ಏನು ಟಾಯ್ಲೆಟ್ಗಳನ್ನ ಮತ್ತೆ ಅಲ್ಲಿ ದೇಶದ ಸ್ವಚ್ಛತೆಯ ಬಗ್ಗೆ, ಅಲ್ಲಿ ಇದ್ರೆ ಅಂತ ಟಾಯ್ಲೆಟ್ಗಳು ಇರಬೇಕು ಅನ್ನುವಂತ ಒಂದು ಶೌಚಾಲಯಗಳು. ಕನ್ನಡದಲ್ಲೇ ನಾವು ಮಾತಾಡಬೇಕು ಅಂದ್ರೆ ಶೌಚಾಲಯಗಳ ಬಗ್ಗೆ ಬಹಳಷ್ಟು ಅಭಿಮಾನದಿಂದ ನಾವು ಮಾತಾಡ್ತಾ ಇರ್ತೀವಿ. ಅದು ಇಲ್ಲಿ ಬರಕ್ಕೆ ಅದೇನು ಸಾಧ್ಯ ಇದೆಯೋ ಇಲ್ಲ ಅನ್ನೋ ಗೊತ್ತಿಲ್ಲ ನನಗೆ. ಅಂದ್ರೆ ಅದು ಶೌಚಾಲಯದ ಕತೆ ಯಾಕೆ ಹೇಳ್ತಾ ಇದ್ದೀನಿ, ಹಾಸ್ಯವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಮೊದಲನೇ ಸಲ ಪ್ರವಾಸಕ್ಕೆ ವಿದೇಶಿ ಪ್ರವಾಸಕ್ಕೆ ಹೋದಾಗ ನಮ್ಮ ಟೂರ್ ಮ್ಯಾನೇಜರ್ ನಮ್ಗೆ ಹೇಳ್ತಾ ಇದ್ದಾಗ, ವಿಮಾನದಿಂದ ಇಳಿದ ತಕ್ಷಣ ಎಲ್ಲರೂ ರೆಸ್ಟ್ ರೂಮ್ ಹತ್ರ ನಿಂತ್ಕೊಳ್ರಿ ಅಂತ ಹೇಳ್ತಾ ಇದ್ದ. ನಾವು ಫಸ್ಟ್ ಟೈಮ್ ಅದು ಹೆಸರು ಕೇಳಿದ್ದು ರೆಸ್ಟ್ ರೂಮ್ ಅಂತ. ನಾವು ಯಾವಾಗ್ಲೂ ಟಾಯ್ಲೆಟ್ ಅನ್ನ ಇದನ್ನ ಫಲಕಗಳನ್ನೇ ನೋಡಿದವರು, ಹೀಗಾಗಿ ರೆಸ್ಟ್ ರೂಮ್ ಅಂತ ಇದು ರೆಸ್ಟ್ ರೂಮ್ ಅಂತ ನಿಂತ್ಕೊಳ್ರಿ ಅಂತ ತಕ್ಷಣ ಹುಡ್ಕೊಂಡು ಹೋಗ್ತಿದ್ವಿ, ರೆಸ್ಟ್ ರೂಮ್ ಅಂತ ಕಾಣಿಸ್ತಾ ಇತ್ತು, ಅದ್ರ ಒಳಗಡೆ ಅದು ಶೌಚಾಲಯ ಅನ್ನೋದು ಗೊತ್ತಿರಲಿಲ್ಲ ನಮಗೆ. ಆಮೇಲೆ ಅಷ್ಟು ಸ್ವಚ್ಛ ಇರೋದಕ್ಕೆ ಅದು ವಾಸನೆ ಬರ್ತಿರ್ಲಿಲ್ಲ, ಒಳಗಡೆ ಇರ್ತಿತ್ತು ಅದು, ಅಲ್ಲಿ ಸೋಫಾ ಎಲ್ಲ ಇರ್ತಿತ್ತು. ಹೀಗಾಗಿ ನಾವು ಅಲ್ಲಿ ಕುತ್ಕೊಂಡು ಅವ್ನು ಕಾಯ್ತಾ ಇದ್ವಿ. ಆಮೇಲೆ ಅದೊಂದು ಘಟನೆ, ಅದು ಆಮೇಲೆ ಗೊತ್ತಾಯ್ತು ಓ ರೆಸ್ಟ್ ರೂಮ್ ಅಂತಾರೆ ಅಂತ. ಆಮೇಲೆ ಇನ್ನೊಂದು ಘಟನೆ ಅಂತಂದ್ರೆ, ಅವ್ನು ಎಲ್ಲಿ ಹೋದ್ರು ಪ್ರಯಾಣದಲ್ಲಿ ನಮಗೆ ಎಲ್ಲರೂ ರೆಸ್ಟ್ ರೂಮ್ಗೆ ಹೋಗ್ಬನ್ರಿ, ರೆಸ್ಟ್ ರೂಮ್ಗೆ ಹೋಗ್ಬನ್ರಿ, 2 ಗಂಟೆಗೆ ಒಂದ್ಸಲ ಬಸ್ ನಿಲ್ಸೋದು ಮತ್ತೆ ಇಲ್ಲ ರೆಸ್ಟ್ ರೂಮ್ಗೆ ಹೋಗ್ಬರ್ರಿ ಅಂತ ಅಂದ್ರೆ ಒಂದ್ರ ಒತ್ತಾಯ ಮಾಡ್ದಂಗ ಅನಿಸ್ತಿತ್ತು ನಮಗೆ. ಆಮೇಲೆ ಹೋಗೋರು ಹೋಗ್ತಾರೆ, ಬಿಡೋರು ಬಿಡ್ತಾರೆ, ಇವ್ ಯಾಕೆ ಇಷ್ಟು ಒತ್ತಾಯ ಮಾಡ್ತಾನೆ ಅಂತ. ಯಾಕಂದ್ರೆ ಅಲ್ಲೆಲ್ಲ ಬೇರೆ ಕಡೆ ನಮ್ಗೆ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ, ಅದಕ್ಕೆ ಅವರು ಹೋಗಿ ಬರ್ಲಿ ಅಂತ ಹೇಳ್ತಾ ಇದ್ರು. ಇಷ್ಟು ರೂಢಿ ಆಯ್ತಲ್ಲ ನಮಗೆ, 2 ಗಂಟೆಗೆ ಒಮ್ಮೆ ಹೋಗ್ಲೇಬೇಕು ಅನ್ನೋ ಅಷ್ಟು ಅದು ರೂಢಿ ಆಗ್ಬಿಟ್ಟಿತ್ತು. ಅದು ಒಂದು ಹಾಸ್ಯ ನಾನು ಯಾವಾಗ್ಲೂ ಲೇಖನದಲ್ಲಿ ಬರೀತಾ ಇದ್ದೆ. ಆಮೇಲೆ ನನಗೆ ಇದು ಟರ್ಕಿ ಪ್ರವಾಸದಲ್ಲಿದ್ದಾಗ ಅಲ್ಲಿ ಒಂದು ಹಂಪಿ ಅಂತ ಒಂದು ಹಳೆ ಏನು ನಾವು ಭಗ್ನಾವಶೇಷಗಳು ನೋಡ್ತೀವಿ, ಅದೇ ರೀತಿ ಅಲ್ಲಿ ಎಫಸಸ್ ಅಂತ ಒಂದು ಪ್ರದೇಶ, ರೋಮ್ ಆಡಳಿತ ನಡೆಸಿದ್ದ ಒಂದು ಪ್ರದೇಶ ಇದೆ. ಅಲ್ಲಿ ನನಗೆ ಎಲ್ಲ ಇಷ್ಟು ದೊಡ್ಡ ದೊಡ್ಡ ಎಲ್ಲ ನೋಡಿದ್ವಿ. ಆದ್ರೆ ಅದೊಂದು ನನಗೆ ಅಚ್ಚೊತ್ತು ಉಳಿತು, ಯಾಕಂತಂದ್ರೆ ಅಲ್ಲಿ ಒಂದು ಸೈನಿಕರಿಗೆ ಬಂದವರಿಗೆಲ್ಲ ಕೆಳಗಡೆ ಒಂದು ಸಾಮೂಹಿಕ ಇದು ನಮ್ಮ ಟಾಯ್ಲೆಟ್ ಅದೇ ಶೌಚಾಲಯವನ್ನ ಮಾಡಿದ್ದಾರೆ, ಅವರೆಲ್ಲ ಕೂಡ್ತಿದ್ರಂತ ದೊಡ್ಡದಾಗ ಒಂದು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನಾನು ಪುಸ್ತಕದಲ್ಲೂ ಅದನ್ನ ಅದ್ರದ್ದು ಒಂದು ಫೋಟೋ ಹಾಕಿದ್ದೀನಿ. ಅದು ಸಾಲು ಕುತ್ಕೊಂಡು ಅಲ್ಲಿ ಶೌಚಾಲಯವನ್ನ ಅದನ್ನು ಆ ಸಮಯವನ್ನು ಅವರು ಇದು ಮಾಡ್ತಿರ್ಲಿಲ್ಲ, ವ್ಯರ್ಥ ಮಾಡ್ತಿರ್ಲಿಲ್ಲ. ಅಲ್ಲಿ ಕುತ್ಕೊಂಡು ಯುದ್ಧದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಆ ದೇಶದ ಬಗ್ಗೆ ತಮ್ಮ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಿದ್ರಂತ ಅಲ್ಲಿ ನಮ್ಗೆ ಹೋದಾಗ ತಿಳಿತು. ಹೀಗಾಗಿ ಹೀಗೆ ಪ್ರಸಂಗಗಳು ಅಲ್ಲಿ ಎಲ್ಲೆಲ್ಲಿ ಹೋದಲ್ಲಿ ಶೌಚಾಲಯದ ಒಂದು ಕಥೆನೇ ಆಗ್ಬಿಡದೇನೋ ಅನ್ನುವಷ್ಟು. ಅಂದ್ರೆ ನಾವು ಇಲ್ಲಿ ಬಂದಾಗ ನಾನು ಅದನ್ನ ಯಾಕೆ ಒಂದ್ ಕಡೆ ಹೋಲಿಸಿದೀನಿ, ಎಲ್ಲೋ ಒಂದ್ ಕಡೆ ಹೋಗಿದ್ವಿ ನೋಡ್ಲಿಕ್ಕೆ ಅಂತ. ಅಲ್ಲಿ ಆ ಪ್ರದೇಶದಲ್ಲಿ ನಾವು ಬೆಳಗ್ಗೆ ಎದ್ದು ಹೋಗಿದ್ವಿ, ಅದನ್ನೆಲ್ಲ ಸ್ಮಾರಕ ಎಲ್ಲ ನೋಡ್ಕೊಂಡು ಬರ್ಬೇಕಾದ್ರೆ ನಮ್ ಹಳ್ಳಿ ಜನ ಇದು ತಮಗೆ ಇಟ್ಕೊಂಡು ಹೊರಟಿದ್ರೆ ಅಲ್ಲಿ ಅವಾಗ ಅನಿಸ್ತಾ ಅಯ್ಯೋ ನಮ್ಮಲ್ಲಿದ್ ಯಾವಾಗಪ್ಪ ತಪ್ಪತ್ತೆ ಇದು ಅಂತ ಒಂದು ಅದನ್ನು ನಾನು ಇದರಲ್ಲಿ ಸೇರಿಸ್ತಾ ಹೋಗ್ತಾ ಇದ್ದೀನಿ. ಅಂದ್ರೆ ಒಂದು ಹಾಸ್ಯನೂ ಆಯ್ತು, ಒಂದರ ಹಾಸ್ಯಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಒಂದು ಪ್ರಸಂಗಗಳು ನಂಗೆ ನೆನಪಾಗ್ತಾ ಇರುತ್ತೆ.
2: ಮೇಡಮ್, ಇನ್ನೊಂದು ಅಂದ್ರೆ ತಾವು ವರ್ಣನೆ ಮಾಡ್ತೀರಾ ತಮ್ಮ ಪುಸ್ತಕದಲ್ಲಿ ವಿಮಾನ ನಿಲ್ದಾಣದಲ್ಲಿ ಆದಂತಹ ಒಂದು ತಮ್ಮೊಂದಿಗೆ ಬಂದಂತಹ ಸಹ ಪ್ರಯಾಣಿಕರು ಅವರ ಬ್ಯಾಗ್ ನಲ್ಲಿ ಒಂದು ಶುಂಠಿ ಬೆಳ್ಳುಳ್ಳಿಯನ್ನ ಇಟ್ಕೊಂಡು ಬಂದಿದ್ದು, ಅದನ್ನ ಪರಿಶೀಲನೆ ಮಾಡಿದ್ದು ಅಲ್ಲಿ, ಅದರ ಬಗ್ಗೆ ಮೇಡಮ್.
1: ಇಲ್ಲಿ ವಿದೇಶದಲ್ಲಿ ಕೆಲವು ನಾವು ಅಮೆರಿಕಾದಲ್ಲಿ ಅಷ್ಟೊಂದು ಚೆಕ್ಕಿಂಗ್ ಇಲ್ಲ, ನಮ್ದೇನು ಬ್ಯಾಗೇಜ್ ತಗೊಂಡು ಹೋಗ್ತಿವಲ್ಲ ವಿಮಾನದಲ್ಲಿ ಕಾರ್ಬೋದಲ್ಲಿ ಹಾಕ್ಬಿಟ್ರೆ ಅಷ್ಟೊಂದು ಚೆಕ್ಕಿಂಗ್ ಮಾಡಲ್ಲ. ಅದು ಬೇರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಅದರಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ನಲ್ಲಿ. ನನಗೆ ಆಸ್ಟ್ರೇಲಿಯಾದಕ್ಕಿಂತ ನ್ಯೂಜಿಲೆಂಡ್ ನಲ್ಲಿ ಬಹಳಷ್ಟು ಇದಾಯ್ತು. ಯಾಕಂದ್ರೆ ಅವರು ಬಹಳ ದೊಡ್ಡದೇ ಇದು ದೊಡ್ಡ ದೇಶ ಏನಲ್ಲ ಅದು, ಆದ್ರೆ ಹುಲ್ಲುಗಾವಲು ಇರುವಂತಹ ದೇಶ ಅದು, ಬರೀ ಹುಲ್ಲುಗಾವಲನೇ ಇರೋದು ಜನ ಕಡಿಮೆ ಅಲ್ಲಿ. ಅವರಿಗೆ ಈ ಬಯೋ ಅಂತ ಏನು ಹೇಳ್ತೀವಲ್ಲ, ಈ ಬೀಜ ಬೇರು ಗಡ್ಡೆ ಇವ್ಯಾವ ಅವ್ರ ಅಲ್ಲಿ ಪ್ರವೇಶವನ್ನು ಕೊಡೋದಿಲ್ಲ. ಯಾಕಂದ್ರೆ ಅದು ಅಲ್ಲಿ ಹೋಗಿ ಅದರದೇ ಒಂದು ಸಾಮ್ರಾಜ್ಯ ಆಗ್ಬಿಡುತ್ತೇನೋ, ಅದೇ ಅಲ್ಲಿ ಮುಖ್ಯ ಬೆಳೆ ಆಗ್ಬಿಡುತ್ತೇನೋ ಅನ್ನುವ ಒಂದು ಹೆದರಿಕೆ ಇರ್ಬೋದು. ಮತ್ತೆ ಅದು ಒಂದು ಕ್ಲೀನ್ಲಿನೆಸ್ ಆಗಿರ್ಬೋದು ಮತ್ತು ಬಯೋ ಇದರಿಂದನೂ ಅವ್ರಿಗೆ ಅದು ಹೆದರಿಕೆ ಇರ್ಬೋದು. ಒಟ್ಟಿನಲ್ಲಿ ಅಲ್ಲಿ ಬಹಳ ಸ್ಟ್ರಿಕ್ಟ್ ಇದು ಕಸ್ಟಮ್ಸ್ ಇದು ಚೆಕಿಂಗ್ ಇತ್ತಲ್ಲಿ. ಅಲ್ಲಿ ನಮಗೆ ಟೂರ್ ಮ್ಯಾನೇಜರ್ ಹೇಳ್ತಾನೆ ಇರ್ತಾರೆ, ಇಲ್ಲಿ ಮಾತ್ರ ನೀವು ಇಲ್ಲಿ ಹೆಂಗೋ ಎಲ್ಲ ಕಡೆ ಪಾರಾಗಿ ಬಂದ್ರಿ, ನ್ಯೂಜಿಲೆಂಡ್ನಲ್ಲಿ ಮಾತ್ರ ನೀವೇನೂ ಇಟ್ಕೋಬೇಡ್ರಿ, ಅಲ್ಲಿ ಇಟ್ಕೊಂಡು ಹೋದ್ರೆ ನೀವು ಮೊದಲೇ ತೋರಿಸ್ಬಿಡ್ರಿ ಅವರಿಗೆ ಅಂತ. ಅಷ್ಟೊಂದು ಹೇಳಿದ್ರು ನಮ್ಮ ಪ್ರಯಾಣಿಕರು ಕೆಲವರು ಅದನ್ನ ಅಷ್ಟೊಂದು ಅಲಕ್ಷ್ಯ ಮಾಡ್ತಾರೆ. ಹೀಗಾಗಿ ಅಲ್ಲಿ ನಮಗೆ ಏನು ತೊಂದರೆ ಆಯ್ತು ಅಂದರೆ, ಅಲ್ಲಿ ಈ ಕಡೆ ನಗಬೇಕೋ ಈ ಕಡೆ ಇದು ಮಾಡಬೇಕೋ ಅಳಬೇಕೋ ಅನ್ನೋ ಅಂತಾರೆ ಅಂತಾರಲ್ಲ ಹಾಗೆ, ಯಾಕೆ ಅಂತಂದರೆ ನಮಗೆ ಸಮಯನೇ ಕಡಿಮೆ ಇರುತ್ತೆ ಅಲ್ಲಿ. ಅದರಲ್ಲಿ ಈ ಚೆಕ್ಕಿಂಗ್ನಲ್ಲಿ ಸಮಯ ಹೋಗ್ಬಿಟ್ರೆ ನಮ್ಗೆ ಮುಂದಿನದೆಲ್ಲ ಪ್ಲಾನಿಂಗು ಇದಾಗುತ್ತೆ ಅಂತ ಆ ಟೂರಿಸ್ಟ್ಗೆ ಒಂದು ಮ್ಯಾನೇಜರ್ಗನು ಆದರೂ ನಮಗಾದ್ರೂ ಅದೇ ಚಿಂತೆ. ಅಂಥದ್ರಲ್ಲಿ ಒಬ್ಬರು ಇಷ್ಟು ನಿಮಗೆ ಹೇಳ್ತೀನಿ, ಅಂಥ ಚೆಕ್ಕಿಂಗ್ ನಾ ಎಲ್ಲೂ ನೋಡಿರಲಿಲ್ಲ. ಇಷ್ಟು ದೇಶಗಳನ್ನ ನಾವು ಓಡಾಡ್ತೀನಿ, ಅಲ್ಲಿ ಪ್ರತಿಯೊಂದು ಬ್ಯಾಗನ್ನು ಅವ್ರಿಗೆ ಎಲ್ಲೋ ಒಂದು ಕಡೆ ಸಂಶಯ ಬಂತು. ಹೀಗಾಗಿ ನಮ್ಮನ್ನ 48 ಜನ ಇದ್ವಿ ನಾವು ಒಂದು ಬಸ್ಸಿನ ಜನ, ಅಷ್ಟು ಜನರ ಬ್ಯಾಗನ್ನು ಒಂದೊಂದು ದಡೂತಿ ಬ್ಯಾಗ್ಗಳು ಅವೇನು ಸಣ್ಣ ಇರ್ತಾವ ನಮ್ಮ ಬ್ಯಾಗ್ಗಳು, 15-20 ದಿವಸ ನಾವು ಪ್ರಯಾಣ ಮಾಡೋರು ಅಂದರೆ ಅಷ್ಟೆಲ್ಲ ಬ್ಯಾಗ್ಗಳನ್ನು ಎತ್ತಿ ಪ್ರತಿ ಒಂದನ್ನು ಬ್ಯಾಗನ್ನು ಪರೀಕ್ಷೆ ಮಾಡಿದ್ರು. ಒಂದಲ್ಲಿ ಸಿಕ್ತು ಏನಂದರೆ ಬಳ್ಳುಳ್ಳಿ ಅಲ್ಲ, ಅವರು ಒಬ್ಬರು ಒಬ್ಬ ನಮ್ಮ ಸಹ ಪ್ರಯಾಣಿಕರಲ್ಲಿ ಪ್ರತಿ ಒಂದು ಬ್ಯಾಗನ್ನು ಚೆಕ್ ಮಾಡಿದರು ಅವರು, ಎತ್ತಿ ಎತ್ತಿ ಇದನ್ನು ತೆಗೆದು ಮತ್ತೆ ಅಷ್ಟೇ ಸಹನೆಯಿಂದ ಎಲ್ಲ ಮತ್ತೆ ಮುಚ್ಚಿ ಜಿಪ್ ಸೇಫಾಗಿ ನಮ್ಗೆ ಇಡ್ತಿದ್ರು, ನಮ್ಗೇನು ತೊಂದರೆ ಕೊಡ್ತಿಲ್ಲ, ಅದನ್ನ ನಾವು ನಿಂತ್ಕೋಬೇಕು ನೋಡ್ತಾ. ಹಾಗೆ ಆಗ ಮೂರ್ನಾಲ್ಕು ಜನರಲ್ಲಿ ಏನೇನೋ ಸಿಕ್ತು ಗಡ್ಡೆ ಇದು ಎಲ್ಲ ಅಂದ್ರೆ, ಅವ್ರಿಗೆ ಕೇಳಿದ್ರು ಅವರು ಯಾಕೆ ತಗೊಂಡಿರ ಇದ್ದ ಅಂತ. ಇಲ್ಲ ನಮ್ಗೆ ಕೆಮ್ಮು ಮತ್ತು ಬಿ ಪಿ ಎಲ್ಲ ಇದೆ, ಅದಕ್ಕೆ ಬೆಳ್ಳುಳ್ಳಿ ನಾ ದಿನ ತಿನ್ಬೇಕು, ಆಮೇಲೆ ಇದು ಅಲ್ಲ ಹಸಿ ಶುಂಠಿ ಅದು ನನಗೆ ದಿನ ಬೇಕು ಗಂಟ್ಲು ಇದು ಮಾಡ್ಕೊಳ್ಳಕ್ಕೆ ಅಂತ ಹೀಗೆ ಉತ್ತರ ಕೊಟ್ರು. ಅಂದ್ರೆ ಅವ್ರ ಉತ್ತರ ಸರಿ ಇದೆ, ಅವ್ರ ಆರೋಗ್ಯದ ಬಗ್ಗೆ ಕಾಳಜಿ ಇದೆ, ಆದ್ರೆ ಅದು ಎಲ್ಲಿ ಮಾಡ್ಬೇಕು ಆರೋಗ್ಯದ ಕಾಳಜಿ ಅನ್ನೋದನ್ನ ಅವರು ನ್ಯೂಜಿಲೆಂಡ್ ಕಸ್ಟಮ್ಸ್ ಹೇಳಿದ್ರು. ಅವರು ಅದನ್ನ ನೀವು ನಿಮ್ ಬೇರೆ ನಿಮ್ಮ ಊರಲ್ಲಿದ್ದಾಗ ಮಾಡ್ಕೊಳ್ರಿ, ಆದ್ರೆ ಪ್ರವಾಸವನ್ನ ಇಂಥವೆಲ್ಲ ತರಬೇಡ್ರಿ ಅನ್ನುವ ಒಂದು ಸಲಹೆಯನ್ನ ಕಿವಿ ಮಾತನ್ನ ಅವ್ರಿಗೆ ಹೇಳಿದ್ರು. ಅಲ್ಲಿ ತುಂಬಾ ಈಗ ಅಲ್ಲಿ ಬಹಳ ನಕ್ಕಿವಿ ನಾವು, ಅಂದ್ರೆ ಆಮೇಲೆ ಸಿಟ್ಟು ಬರ್ತದೆ ಒಂದೊಂದ್ಸಲ ಒಬ್ಬ ಪ್ರಯಾಣಕ್ಕನ ಸಲುವಾಗಿ ನಾವು ಎಷ್ಟು ಇದು ಬೇರೆಯವರಿಗೆಲ್ಲ ಎಷ್ಟು ಹಿಂಸೆ ಆಗುತ್ತಲ್ಲ ಅಂತ ಹೇಳಿ ಇದೊಂದು ಪ್ರಸಂಗ ನನಗೆ ನೆನಪಾಯ್ತು.
2: ಖಂಡಿತ ಮೇಡಮ್. ಮೇಡಮ್, ಈಗ ತಮ್ಮ ಒಂದು ಕೈಲಾಸ ಮಾನಸ ಯಾತ್ರೆ ಆಗಿರಬಹುದು ಅಥವಾ ಈ ಒಂದು ಓಶಿಯಾನಿಯ ಪರ್ಯಟನೆ ಆಗಿರ್ಬೋದು, ಈ ಪುಸ್ತಕಗಳನ್ನ ಓದ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ, ಇವಾಗ ನಾವೇ ಯಾತ್ರೆಯನ್ನ ಕೈಗೊಂಡಿದ್ದೇವೇನೋ ಅನ್ನುವಂತ ಒಂದು ಭಾವನೆ ನಮಗ್ ಬರ್ತಾ ಹೋಗ್ತಾ ಓದ್ತಾ ಹೋದಂತೆ ಓದುಗನು ಅಲ್ಲಿ ಇದಾನೇನೋ ಅದೇ ಪ್ಲೇಸ್ ನಲ್ಲಿ ಹೋಗಿದ್ದೀವೇನೋ ಅಂತೇಳಿ ನಮಗೂ ಕೂಡ ಕಲ್ಪನೆ ಬರುತ್ತೆ. ಅಷ್ಟು ಅದ್ಭುತವಾಗಿ ಆ ಒಂದು ಪ್ರದೇಶಗಳನ್ನ ತಾವು ವರ್ಣಿಸ್ತಾ ಹೋಗಿದ್ದೀರಾ. ತಮ್ಮ ಮುಂದಿನ ಯೋಜನೆಗಳು ಏನು ಮೇಡಮ್? ಮತ್ತೆ ಯಾವ ಯಾವ ದೇಶಗಳಿಗೆ ಪ್ರವಾಸವನ್ನ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಯಾವ ಯಾವ ಪ್ರವಾಸ ಕಥನಗಳನ್ನ ಬರಿಬೇಕು ಅನ್ಕೊಂಡಿದ್ದೀರಾ?
1: ಟರ್ಕಿ ದೇಶದ್ದೇನು ಬರಿಬೇಕು, ಅದು ಬರದಿಲ್ಲ. ಅದೇ ಈಗ ನಾಲ್ಕಂಡ ಅಮೇರಿಕ, ಅದು ಕೆನಡಾ ಮತ್ತು ಅಮೇರಿಕ, ಅದು ಇದ್ರೊಳಗಿದೆ ಅದು. ಆಮೇಲೆ ನಾನು ಒಂದು ಇಲ್ಲಿ ಹೇಳ್ತೀನಿ, ಒಂದು ಒಬ್ಬ ಬೇಕನ್ ಅಂತ ಮಹಾಶಯ ಹೇಳ್ತಾನು ಇದ್ರ ಬಗ್ಗೆ ಒಂದು ಸತ್ಯದ ಮಾತನ್ನು, ಟ್ರಾವೆಲ್ ಇನ್ ದ ಯಂಗರ್ ಪಾರ್ಟ್ ಆಫ್ ಎಜುಕೇಷನ್, ಇಟ್ ಈಸ್ ದ ಎಲ್ಡರ್ ಪಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ. ಅದಕ್ಕೆ ನಾನು ಅಂದರೆ ನಾನು ಅದರೊಳಗೆ ಒಬ್ಬ ವಿದ್ಯಾರ್ಥಿಯಾಗಿ ಪ್ರಾರಂಭ ಮಾಡಿದೆ, ಈಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಅಂತ. ಪ್ರವಾಸಕ್ಕೆ ಹೋಗೋರೆಲ್ಲ ನನಗೆ ಕೇಳ್ತಿರ್ತಾರೆ, ಫೋನ್ ಮಾಡಿ ಕೇಳ್ತಾ ಇರ್ತಾರೆ ನೀವು ಹೇಗೆ ಹೋಗಿದ್ರಿ ಹೀಗೆ ಅಂತ. ಅಂದರೆ ಇನ್ನೊಬ್ರಿಗೆ ಹೇಳುವಷ್ಟು ಅನುಭವ ಇದರಲ್ಲಿ ಪ್ರವಾಸದಲ್ಲಿ ನನಗೆ ಆಗೋಗಿದೆಯೇನೋ ಅನ್ನುವಂಥ ಮಾತು ಖುಷಿನೂ ಆಗ್ತದೆ. ಹಾಗೆ ನಾನು ಒಂದು ಮಾತು ಹೇಳ್ತೇನೆ, ನಾನು ಇಷ್ಟು ನಮ್ಮ ಬೆಳಗಾವಿಯಲ್ಲಿ ಇಲ್ಲೇ ಸಿದ್ದೇಶ್ವರ ಬೆಟ್ಟ ಇದು ಇದೆ, ಇಲ್ಲಿ ಸಿದ್ದೇಶ್ವರ ದೇವಸ್ಥಾನ ಕಣಬರ್ಗಿ ಹತ್ರ, ಆ ಗುಡ್ಡ ಬಹಳ ಸುಂದರವಾಗಿದೆ. ನಾನು ಒಂದ್ಸಲ ಅದ್ರದ್ದು ಬೆಳಗ್ಗೆ ಬೆಳಗ್ಗೆ ಹೋಗಿದ್ವಿ ನಾವು ವಾಕಿಂಗ್ ಅಂತ ಅಂದ್ರೆ ವಾಕಿಂಗ್ ಅಂತಾನೆ, ಅದು ಗುಡ್ಡ ಹತ್ತಬೇಕಲ್ಲ, ಅಲ್ಲಿ ಹೋಗಿ ಒಂದು ದೊಡ್ಡ ಗಂಟೆ ಇದೆ, ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸಿದ್ದೆ ನಾನು ಮೇಲೆ ಸೂರ್ಯೋದಯ ಆಗೋ ಟೈಮ್ನಲ್ಲಿ ಚುಮ ಚುಮ ಬೆಳಕು ಬಹಳ ಚೆನ್ನಾಗಿ ಫೋಟೋ ಬಂದಿದೆ ಅದು. ಅದು ಹಾಕಿದ ತಕ್ಷಣ ನನಗೆ ಕೇಳಿದ್ರು, ಓ ಎಲ್ಲಿ ಹೋಗಿದ್ದೀರಾ ನೀವು ಪ್ರವಾಸಕ್ಕೆ, ಎಲ್ಲಿದ್ದು ಎಲ್ಲಿದ್ದು ಅಂತ ಎಲ್ಲರೂ ನಮ್ಮ ಇದ್ರಲ್ಲಿ ವಾಟ್ಸಪ್ನಲ್ಲಿ ಮತ್ತೆ ಫೇಸ್ಬುಕ್ನಲ್ಲಿ ಕೇಳಕ್ ಶುರು ಮಾಡಿದ್ರು. ಅಂದ್ರೆ ಒಂದು ಇಲ್ಲೇ ನಮ್ಮನೆ ನಮ್ಮ ಹತ್ತಿರದಲ್ಲಿರುವಂತಹ ಬೆಳಗಾವಿ ಸಿದ್ದೇಶ್ವರನ ನೋಡಿಲ್ಲ ಯಾರು, ಯಾಕಂದ್ರೆ ಅದು ಸ್ವಲ್ಪ ಸೂಕ್ಷ್ಮ ನೋಡಿದ್ರೆ ಗೊತ್ತಾಗ್ಬಿಡ್ತಿತ್ತು ಅದು ಸಿದ್ದೇಶ್ವರ ಬೆಟ್ಟದ ಮೇಲಿಂದ ಇದು ದೇವಸ್ಥಾನ ಮತ್ತೆ ಅಲ್ಲಿಯ ಪ್ರಕೃತಿ ಸೌಂದರ್ಯ ಅಂತ. ಹೀಗೆ ನಾವು ನಮ್ಮ ಒಂದು ಬೆಳಗ್ಗೆ ಏನಾದ್ರೂ ಒಂದು ವಾರದಲ್ಲಿ ಒಂದು ಇಲ್ಲೇ ನಮ್ಮ ಸುತ್ತಮುತ್ತಲು ಇರುವಂತಹ ಪ್ರದೇಶಗಳಿಗೆ ಬೆಳಗ್ಗೆ ಹೋಗ್ಬೇಕು, ಬಹಳ ಚೆನ್ನಾಗಿರುತ್ತೆ. ಇಲ್ಲೇ ಒಂದು ನಮ್ಮ ಕಾಕ್ತಿ ಹತ್ರ ಒಂದು ಹುಣಸಿ ಗುಡ್ಡ ಅಂತ ಒಂದು ಇದಿದೆ, ಅಲ್ಲಿ ಬೆಳಗ್ಗೆ ಹೋಗ್ಬೇಕು. ಅಲ್ಲಿ ವಾಕಿಂಗಿಗೂ ಅಷ್ಟೇ ಚೆನ್ನಾಗಿದೆ, ಅಲ್ಲಿ ನೋಡಕ್ಕೂ ಅಷ್ಟೇ ಚೆನ್ನಾಗಿದೆ, ಒಂದು ನದಿ ಹರಿಯುತ್ತೆ ಅಲ್ಲಿ. ಹೀಗೆ ನಾವು ಪ್ರವಾಸದ ಒಂದು ದೃಷ್ಟಿಕೋನವನ್ನ ನಮ್ಮಲ್ಲಿ ಬೆಳೆಸ್ಕೊಂಡು ನೋಡ್ಬೇಕು, ಅದನ್ನ ಆರಾಧಿಸ್ಬೇಕು ಪ್ರಕೃತಿಯನ್ನ. ನಾ ಹೇಳ್ತಾ ಇರ್ತೀನಿ ಯಾವಾಗ್ಲೂ, ನಾವು ಯಾವುದೇ ದೇಶಕ್ಕೆ ಹೋಗ್ಲಿ, ಯಾವುದೇ ಪ್ರಪಂಚಕ್ಕೆ ಹೋಗ್ಲಿ, ವಿದೇಶಕ್ಕೆ ಹೋಗ್ಲಿ, ಅದೇ ಸೂರ್ಯ ಅದೇ ಚಂದ್ರ ಅದೇ ಪ್ರಕೃತಿ ಗಿಡ ಅದೇ ಕಾಡು ಮೇಡು ಅದೇ ನದಿಗಳು, ಆದ್ರೆ ಅದರಲ್ಲಿನ ನೋಡುವ ದೃಷ್ಟಿಕೋನ ನಾವು ಅನುಭವಿಸುವುದು, ಅದನ್ನ ಆರಾಧಿಸ್ಬೇಕು ಅನುಭವಿಸ್ಬೇಕು. ಅವಾಗ ನಮಗೆ ಅದು ನಮ್ಮಲ್ಲೇ ಹೊಕ್ಕೊಳ್ಳುತ್ತೆ, ಅದು ನಮ್ಮ ಮನಸ್ಸಿನಲ್ಲಿ ಹೊಕ್ಕೊಳ್ಳುತ್ತೆ, ನಮ್ಮ ಲೇಖನಿಗೆ ನಿಲುಕುತ್ತೆ, ಹಾಗೆ ತಲೆಯಲ್ಲಿ ಅದು ಯಾವಾಗ್ಲೂ ಅದೇ ಗುಂಗು ನಮ್ಮಲ್ಲಿ ಇರುತ್ತೆ. ಅದಕ್ಕೆ ನಾನು ಪ್ರವಾಸನ ಇನ್ನೂ ಬೇರೆ ಬೇರೆ ಪ್ರವಾಸಗಳನ್ನ ಈಗ ತಯಾರಿ ಮಾಡ್ತಾ ಇದ್ದೀವಿ ಮುಂದೆ ಹೋಗ್ಲಿಕ್ಕೂ. ಆಮೇಲೆ ಈ ಪ್ರವಾಸದ ಇದು ಹೇಳ್ಬೇಕಾಯ್ತು ಅಂದ್ರೆ, ನಾನು ಈಶಾನ್ಯ ಭಾರತ ಪ್ರವಾಸ, ನಾವು ಭಾರತ ದೇಶದಲ್ಲಿ ಎಷ್ಟೊಂದು ಇದೆ ಅಂದ್ರೆ, ನೀವು ಈಶಾನ್ಯ ಪ್ರದೇಶ ಅಂದ್ರೆ ಈ ಅಸ್ಸಾಂ ಮೇಘಾಲಯ ಅರುಣಾಚಲ್ ಪ್ರದೇಶ ತವಾಂಗ್ ಅಂತ ಇದೆ, ಅಲ್ಲೆಲ್ಲ ಹೋದ್ರೆ ನಾವು ವಿದೇಶಕ್ಕೆ ಹೋದಷ್ಟೇ ಅನುಭವ ನಮ್ಗಾಗುತ್ತೆ, ಮತ್ತೆ ಬಹಳ ಕಡಿಮೆ ಖರ್ಚಿನಲ್ಲಿ ನಾವು ಹೋಗಿ ಬರ್ಬೋದು. ಅದು ಎಲ್ಲರಿಗೂ ಸಲಹೆ ಕೊಡ್ತಾ ಇರ್ತೀನಿ ನಾನು, ಇಲ್ಲೆಲ್ಲ ಹೋಗ್ರಿ ನಮ್ಮ ಈಶಾನ್ಯ ಇದು ಕಡೆ ನಮ್ಮ ಭಾರತದ್ದು, ಅಲ್ಲಿ ಪ್ರವಾಸೋದ್ಯಮನ ಬಹಳ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಸುಂದರವಾದ ಪ್ರದೇಶ ಅದು, ಅಲ್ಲೆಲ್ಲ ಹೋಗಿ ಬರ್ರಿ ಅಂತ. ಅದಕ್ಕೆ ನಮ್ಮನೆ ಹಿಂದಿಂದ ನೋಡ್ರಿ, ನಮ್ಮ ನಮಗೆ ಕೈ ಎಡಕುವಂಥದ್ದು. ನಾವು ಪ್ರವಾಸ ಅಂತಂದ್ರೆ ಬಹಳ ದುಡ್ಡಿರ್ಬೇಕು, ಬಹಳಷ್ಟು ದಿನಗಳು ಹೋಗ್ಬೇಕು ಅಂತ ಏನಿಲ್ಲ, ಒಂದು ದಿವಸ ಪ್ರವಾಸವನ್ನು ನಾವು ಎಂಜಾಯ್ ಮಾಡಬಹುದು, ಅದರಲ್ಲಿ ತೊಡಕೊಳ್ಳಬಹುದು ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟೆಲ್ಲ ಪ್ರವಾಸ ಮಾಡಿದ್ರು ನಾನು ಮತ್ತೆ ಒಂದ್ ದಿವಸದ ಪ್ರವಾಸಕ್ಕೆ ಹೆಚ್ಚು ಇದು ಕೊಡೋದು, ಮತ್ತೆ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಪ್ರದೇಶಗಳನ್ನ ಒಂದೊಂದ್ಸಲ ಅಂತೂ ಈ ಸ್ನೇಹಿತರು ಒತ್ತಾಯಕ್ಕೆ ಎರಡೆರಡು ಸಲ ಮೂರ್ಮೂರು ಸಲ ಒಂದೊಂದೇ ಪ್ರದೇಶಕ್ಕೆ ಹೋಗಿ ಬಂದಿದ್ದಿದೆ. ಅದು ಅಂತಿರ್ತಾರೆ, ನಿಮಗೆ ಬೇಜಾರಾಗಲ್ವಾ ಮತ್ತೆ ಮತ್ತೆ ಅದೇ ಪ್ರದೇಶ ನೋಡೋಕೆ ಅಂತ. ಕಣ್ಣುಗಳು ನಾವು ತೆರೆದಿಟ್ಟು ಮನಸ್ಸನ್ನ ಹೃದಯದಿಂದ ನಾವು ನೋಡಿದಾಗ ಅದು ಎಷ್ಟು ಸಲ ನೋಡಿದ್ರು ನಮಗೆ ಬೇಜಾರು ಬರೋದಿಲ್ಲ ಅನ್ನೋ ಮಾತನ್ನ ನಾ ಹೇಳ್ತೇನೆ.
2: ಖಂಡಿತ ಮೇಡಮ್. ಇದೇ ರೀತಿಯಾಗಿ ಇನ್ನೂ ಅನೇಕ ಪ್ರವಾಸ ಕಥನಗಳು ತಮ್ಮಿಂದ ಬರಲಿ ಮೇಡಮ್, ಜೊತೆಗೆ ವಿಭಿನ್ನ ಸಾಹಿತ್ಯ ಕೃತಿಗಳು ಬರಲಿ ಅನ್ನೋದು ನಮ್ಮ ಕೇಳಿ ವೇಣುಧ್ವನಿಯ ಹಾರೈಕೆ. ಕಾರ್ಯಕ್ರಮಕ್ಕೆ ಬಂದು ತಮ್ಮ ಪ್ರವಾಸ ಕಥನಗಳ ಒಂದು ಅನುಭವವನ್ನು ನನ್ನ ಮುಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್.
1: ಮೇಡಮ್, ನಾವು ಒಂದು ಮಾತು ಹೇಳಬೇಕು, ಈ ಪ್ರವಾಸ ಕಥನ PhD ಮಾಡ್ತಾ ಇದ್ದಾರೆ ಈಗ, ಪ್ರವಾಸ ಕಥನ ಸಾಹಿತ್ಯನೇ ತಗೊಂಡು PhD ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಸಮ್ಮೇಳನಗಳನ್ನು ಏರ್ಪಡಿಸ್ತಾ ಇದ್ದಾರೆ. ಅದೇ ಧಾರವಾಡದಲ್ಲಿ ಒಂದು ಕರ್ನಾಟಕ ಲೇಖಕರ ಉತ್ತರ ಕರ್ನಾಟಕ ಲೇಖಕರ ಸಂಘದವರು 2 ದಿವಸದ ರಾಷ್ಟ್ರೀಯ ಮಟ್ಟದ ಒಂದು ಕಥಾ ಸಮ್ಮೇಳನವನ್ನ ಸ್ಪಂದನ ಪ್ರತಿಸ್ಪಂದನ ಅಂತ ಅಲ್ಲಿ ಸಹ ನಮ್ಗೆ ಅವಕಾಶ ಕೊಟ್ಟಿದ್ರು ಪ್ರವಾಸ ಹೋದ ಬಂದವರಿಗೆ. ಅಂದ್ರೆ ಪ್ರವಾಸ ಕಥನಕ್ಕೂ ಒಂದು ಇಷ್ಟೊಂದು ಶ್ರೇಷ್ಠತೆ ಒದಗುತ್ತೆ ಅನ್ನೋದೇ ನಮಗೆ ಸಾಹಿತಿಗಳಿಗೆ ಬರೆಯುವವರಿಗೆ ಸಂತಸದ ವಿಷಯ. ತಾವು ನಮಗೆ ಅವಕಾಶ ಕೊಟ್ರಿ, ತಮಗೆ ಧನ್ಯವಾದ.
2: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿಯ ಹಿರಿಯ ಸಾಹಿತಿಗಳು, ಲೇಖಕರು ಆದಂತಹ ಶ್ರೀಮತಿ ಜ್ಯೋತಿ ಬಾದಾಮಿಯವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.
3: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998.

0: KLE Pharmacy College, Belagavi. Admissions open for 2026-2027. The college has been shifted to its new modern campus with state-of-the-art facilities located on Airport Road, Baswankuchi, Belagavi. Courses offered B.Pharm, Pharm.D, M.Pharm, Ph.D. A golden opportunity to pursue higher education in the field of pharmacy. Key highlights of the college: more than 100 years of academic heritage and experience, a strong network of over 3,000 alumni across the world, well-equipped and modern new campus on Airport Road, Belagavi, outcome-based education system, advanced digital learning ecosystem, global standard library, world-class books and information center, practical training facilities, modern hostels and sports infrastructure, quality education and better career opportunities at a prestigious institution with NAC A+ grade and NIRF ranking. For more information, contact 0831-247-1399 or 9740-639702. Visit www.klefarm.edu.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10ನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-247-1482, ಮೊಬೈಲ್ ಸಂಖ್ಯೆ 9448954235.
2: ಕೇಲಿ ಟೆಕ್ನಾಲಜಿಕಲ್ ಯುನಿವರ್ಸಿಟಿ ಬೆಳಗಾವ್ 2026 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿಯೆ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವ್. KCET ಕೋಡ್ E036 ಆಣಿ ಕಾಮೆಡ್ ಕೆ ಕೋಡ್ E065. 2025 ಮಧ್ಯೆ 500 ಪೇಕ್ಷಾ ಅಧಿಕ ಪ್ಲೇಸ್ಮೆಂಟ್ ಆಫರ್ಸ್ ಪ್ರಾಪ್ತ. ವಿದ್ಯಾರ್ಥ್ಯಾಂ ವಾರ್ಷಿಕ 16 LPA ಪರ್ಯಂತ ಉಚ್ಚತಮ ಪ್ಯಾಕೇಜ್. 150 ಪೇಕ್ಷಾ ಅಧಿಕ ಅನುಭವಿ ಪ್ರಾಧ್ಯಾಪಕ, ತಸೇಜ್ 50 ಅಧಿಕ PhD ಧಾರಕ ಶಿಕ್ಷಕ. ಅತ್ಯಾಧುನಿಕ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಆಣಿ ವೈಫೈ ಸುವಿಧೆಸಹ ಹಾಸ್ಟೆಲ್ ವ್ಯವಸ್ಥಾ. ಉಪಲಬ್ಧ ಅಭ್ಯಾಸಕ್ರಮ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA, MTech ಇನ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್, ಸಿವಿಲ್. ಇನ್ಫೋಸಿಸ್, ಜುನಿಪರ್, HPE, ಫೆಡರಲ್ ಬ್ಯಾಂಕ್ ಆಣಿ ಬೋಶ್ ಯಾಸಾರ್ಖ್ಯಾ 60 ಅಧಿಕ ನಾಮಾಂಕಿತ ಕಂಪನಿಯಿಂದ ಕ್ಯಾಂಪಸ್ ವಿಸಿಟ್. ಅಧಿಕ ಮಾಹಿತಿ ಸಂಪರ್ಕ ಕರಾ 0831-244-0322 ಆಣಿ www.kletech.ac.in ಯಾ ವೆಬ್ಸೈಟ್ ಲಾ ವಿಸಿಟ್ ಕರಾ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

0: Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರಾಮ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

കെ എൽ ഇ ഫാർമസി കോളേജ് ഉമ്മൽഗാവി 2016-2017 പ്രവേശനങ്ങളും പ്രാരംഭ. വിമാന നിൽദാന റസ്തെ ബസ്വൻ കുടിച്ചി ബെൽഗാവിയലി അത്യാധുനിക സൗലഭ്യമുള്ള ഹൊസ ക്യാമ്പസ് കെ കോളേജ് സ്ഥലാന്തരഗൊണ്ടിതെ. വിവിധ കോഴ്സുകളു ബി ഫാം, ഫാം ഡി, എം ഫാം മറ്റു പി എച്ച് ഡി സേരിദന്തെ ഫാർമസി ക്ഷേത്രത്തിൽ ഉന്നത ശിക്ഷണ പഠയലു സുവർണാവകാശ. കോളേജിന പ്രമുഖ വിശേഷതകളു 100-ക്കു വർഷങ്ങള ശൈക്ഷണിക ഇതിഹാസ മറ്റു അനുഭവ. വിശ്വദാദ്യന്ത 3,000-ക്കു ഹഴയ വിദ്യാർത്ഥികള ബലിഷ്ഠ നെറ്റ്വർക്ക്. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ. ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಎಲ್ರಿಗೂ ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಂತಹ ಸುಮಧುರವಾದ ಹಾಡಲ್ವಾ ಕನ್ನಡದ ಬಗ್ಗೆ. ಬರೆದಿದ್ದಾರೆ ಹೇಳಿ ಕುವೆಂಪು ವೆಂಕಟಪ್ಪ ಪುಟ್ಟಪ್ಪ, ಅಂದ್ರೆ ನಮ್ಮ ಕುವೆಂಪು ಅವರು. ಈಗ ನಾವು ಭಾವಗೀತೆಗಳನ್ನ ಕೇಳ್ತಾ ಕೇಳ್ತಾ ವಾವ್, ಎಂತಹ ಸುಮಧುರವಾದ ಗೀತೆ ಅಲ್ವಾ ಅನ್ಕೋತೀವಿ. ಹಾಗಿದ್ರೆ ಈ ಗೀತೆಗಳನ್ನ ಬರೆದವರಾರು, ಯಾವ ಕವಿ ಈ ಗೀತೆಯನ್ನ ರಚನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತಕ್ಕ ಮಟ್ಟಿಗೆ ಮಾಹಿತಿಯನ್ನು ನೀಡುವ ಪುಟ್ಟ ಪ್ರಯತ್ನ ನಮ್ಮದಾಗಿದೆ. ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವ್ರ ಬಗ್ಗೆ ಮಾತಾಡ್ತೀನಿ ವಾಪಸ್ ಬಂದ ಮೇಲೆ. ಈಗ ಕೇಳಿ ಈ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ, ನರ್ತಿಸು ತಾಯಿ ನರ್ತಿಸು.

ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಮಾತಾಡ್ತಾ ಇದ್ದೆ ಕುವೆಂಪು ಅವರ ಬಗ್ಗೆ. ಕುವೆಂಪು ಅವರು ಜನಿಸಿದ್ದು 1904 ಡಿಸೆಂಬರ್ 29 ರಂದು. ಇವತ್ತಿನ ಚಿಕ್ಕಮಗಳೂರು ಜಿಲ್ಲೆಯ

ಮತ್ತೆ ಪ್ರೀತಿಯ ಸ್ವಾಗತ. ಮಾತಾಡ್ತಾ ಇದ್ದೆ ಜಗದ ಕವಿ, ಯುಗದ ಕವಿ ಕುವೆಂಪು ಅವರ ಬಗ್ಗೆ. ಅವರು ಕನ್ನಡ ಸಾಹಿತ್ಯದ ಆಗಸದಲ್ಲಿ ಒಂದು ಧ್ರುವ ತಾರೆ. ಅವರು ಕನ್ನಡಕ್ಕೆ ಸಲ್ಲಿಸಿದ ಸೇವೆ ಅವಿಸ್ಮರಣೀಯ. ಇಂತಹ ಯುಗದ ಕವಿಯ ಬಗ್ಗೆ ಮಾತು ಒಂದೇ ಸಂಚಿಕೆಯಲ್ಲಿ ಮುಗಿಯೋಕೆ

ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮಾತನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904 ಕರೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಇವತ್ತಿನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ನಿಲೇಶ್ ಜ್ಯೋತಿಬಾ ಅಗಸಿಮನಿಯವರು. ಇವರು MSc ಮಾಡಿದ್ದಾರೆ ಹಾಗೂ ಗೇಟ್, ನೆಟ್, KSET ಹಾಗೂ MSET ಪರೀಕ್ಷೆ, ಕಾಂಪಿಟೇಟಿವ್ ಪರೀಕ್ಷೆಗಳನ್ನ ಪಾಸ್ ಆದವರ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಅನುಭವಗಳನ್ನ ಹಂಚಿಕೊಳ್ಳಲು ಬಂದಿದ್ದಾರೆ. ಮತ್ತೊಮ್ಮೆ ನಿಲೇಶ್ ಜ್ಯೋತಿಬಾ ಅಗಸಿಮನಿ ಅವರು ಕಾರ್ಯಕ್ರಮದಲ್ಲಿ, ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಅಫ್ಕೋರ್ಸ್ ತಮ್ಮ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೇಗೆ ಕ್ಲಿಯರ್ ಮಾಡಿದ್ರಿ ಅದರ ತಯಾರಿಕೆ ಬಗ್ಗೆ ಖಂಡಿತ ಕೇಳೋಣ. ಆದ್ರೆ ಅದಕ್ಕಿಂತ ಮುಂಚೆ ತಮ್ಮ ಬಾಲ್ಯದ ಜೀವನದ ಬಗ್ಗೆ, ತಮ್ಮ ಹುಟ್ಟೂರು ಯಾವುದು? ಅಲ್ಲಿಂದ
1: ನಮ್ಮ ಹುಟ್ಟೂರು ಇಲ್ಲಿ ಸಿಂಧೋಳಿ ಅಂತ, ಬೆಳಗಾವಿಯಿಂದ 10 ಕಿಲೋಮೀಟರ್ ದೂರ ಇದೆ. ತಂದೆ ತಾಯಿ ಇಬ್ಬರು ಶಿಕ್ಷಕರು. ತಂದೆ ಕನ್ನಡ ಕಲಿಸ್ತಾರೆ ಮರಾಠಿ ಸ್ಕೂಲಲ್ಲಿ, ಮತ್ತೆ ತಾಯಿ ವಿಜ್ಞಾನ ಕಲಿಸ್ತಾರೆ. ಅದರಿಂದ ಮನೆಯಲ್ಲಿ ಓದುವುದರ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಜಾಸ್ತಿ, ಹಾಗೆ ವಿಜ್ಞಾನ ಅಂದರೆ ಕುತೂಹಲ ಇದ್ದು, ಅದಕ್ಕೆ ನಾನು B.E. seat ಸಿಕ್ಕಿದ್ರು. ಜಸ್ಟ್ ಐ ಪ್ರಿಫರ್ ಪ್ಯೂರ್ ಸೈನ್ಸ್, MSc ಮಾಡಬೇಕು, ಅದು ಗಣಿತದಲ್ಲೇ ಮಾಡಬೇಕಂತ ಛಲ ಇಟ್ಕೊಂಡು ಗಣಿತದಲ್ಲಿ ಮಾಡಿದೆ. ಅದಾದ್ಮೇಲೆ ಸ್ವಲ್ಪ ಸಮಯ ಆಯಿತು, ಆದರೆ ಈ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡೋದು ಸ್ಟಾರ್ಟ್ ಮಾಡಿದೆ.
0: ಬಹಳ ಉತ್ತಮವಾಗಿ ತಮ್ಮ ತಂದೆ ತಾಯಿಯ ಬಗ್ಗೆ ಹೇಳಿದ್ರಿ, ಇಬ್ಬರು ಶಿಕ್ಷಕರು. ಅಂತ ಸಂದರ್ಭದಲ್ಲಿ ಮನೆಯಲ್ಲಿ ಅಭ್ಯಾಸದ ವಾತಾವರಣ ಜಾಸ್ತಿ, ಅದು ಬಿಟ್ಟು ತಮ್ಮ ಕ್ರೀಡೆಯಲ್ಲಿ ಯಾವ್ದಾದ್ರು ಆಸಕ್ತಿ ಇತ್ತಾ, ಅಥವಾ ತಂದೆ ತಾಯಿ ಕಡೆಯಿಂದ ಏನಾದರೂ ಆ ಒಂದು ಮಾರ್ಗದಲ್ಲಿ ಕ್ರೀಡೆನೂ ಮಾಡಪ್ಪ ಅಂತ ಏನಾದ್ರು ಹೇಳ್ತಿದ್ರು?
1: ಕ್ರೀಡೆಯಲ್ಲಿ ಆಸಕ್ತಿ ಇತ್ತು. ಕ್ರೀಡೆಯಲ್ಲಿ ಅಂದ್ರೆ ಜಾಸ್ತಿ ಫಿಸಿಕಲ್ ಕ್ರೀಡೆಯಲ್ಲೇ, ಮಾನಸಿಕವಾಗಿ ಚೆಸ್ ಆಯ್ತು ಅಥವಾ ಸುಡೋಕೋ ಸಾಲ್ವ್ ಮಾಡೋದಾಯ್ತು, ಇಂಥದ್ರಲ್ಲಿ ಜಾಸ್ತಿ ಆಸಕ್ತಿ.
0: ಸೊ ಕ್ರೀಡೆಯಲ್ಲಿಯೂ ಕೂಡ ತಮ್ಮ ಬ್ರೈನ್ ಡೆವಲಪ್ಮೆಂಟ್ ಎಕ್ಸಸೈಸಸ್ ಅಂತ ಹೇಳ್ತಾರೆ ಅಥವಾ ಗೇಮ್ಸ್ ಅಂತ ಹೇಳ್ತಾರೆ, ಅಂತದ್ರಲ್ಲಿ ಚೆಸ್, ಸುಡೋಕೋ ಅಂತ ನೀವು ನೋಡ್ತಿದ್ರಿ. ಬಹಳ ಉತ್ತಮ. ಈಗ ಬಹಳ ಮುಖ್ಯವಾದ ಒಂದು ವಿಷಯ ಏನಂದ್ರೆ, ಬಾಲ್ಯದಿಂದನೇ ನಿಮಗೆ ಈ ಸೈನ್ಸ್ ಅಥವಾ ವಿಜ್ಞಾನ ಅನ್ನೋ ಒಂದು ವಿಷಯ ಬಹಳ ಇಷ್ಟವಾಗಿತ್ತ, ಹೇಗೆ?
1: ಹಾ, ಬಾಲ್ಯದಿಂದಲೇ ವಿಜ್ಞಾನ ಅನ್ನೋ ವಿಷಯ ಜಾಸ್ತಿ ಆಸಕ್ತಿ ಆಗಿತ್ತು. ಯಾಕೆಂದ್ರೆ ಯಾವುದೋ ಒಂದು ಮಷಿನ್ ನೋಡಿದ್ರೆ ಅಥವಾ ಏನಾದ್ರೂ ನೋಡಿದ್ರೆ ಅದ್ರ ಹಿಂದೆ ಏನ್ ಪ್ರೊಸೆಸ್ ಆಗ್ತಾ ಇದೆ ಅನ್ನೋ ಒಂದು ಕುತೂಹಲ ಯಾವಾಗ್ಲೂ ನಾನು ಪ್ರಶ್ನೆನೇ ಕೇಳ್ತಾ ಇದ್ದೆ. ಅದು ಸ್ಪೆಷಲಿ ಮಮ್ಮಿ ವಿಜ್ಞಾನ ಟೀಚರ್ ಅಂದ್ರೆ ನಾನು ಜಾಸ್ತಿ ಕೇಳ್ತಾ ಇದ್ರೆ, ಅವರು ಅದಕ್ಕೆ ಬೆಳೆಗೆ ನೀರ್ ಹಾಕಿ ಗೊಬ್ಬರ ಹಾಕಿ ಹೇಗೆ ಮಾಡ್ತಾರಲ್ಲ, ಅವ್ರು ಯಾವತ್ತು ಅದಕ್ಕೆ ಆನ್ಸರ್ಸ್ ನ ಸರಿಯಾಗಿ ಕೊಡ್ತಾ ಇದ್ರು. ಅವ್ರು ಗೊತ್ತಿಲ್ಲ ಅಂದ್ರೆ ಎಲ್ಲಾದ್ರೂ ಕೇಳಾದ್ರು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಅದರಿಂದ ಜಾಸ್ತಿ ಆಸಕ್ತಿ.
0: ಅದ್ ನಾರ್ಮಲ್ ಆಗಿ ಹೇಳ್ತಾರೆ ತಂದೆ ತಾಯಿನೇ ಮೊದಲ ಗುರು ಅಂತ. ಇಂತ ನಿಮ್ಮ ಸಂದರ್ಭದಲ್ಲಿ ನಿಜವಾಗ್ಲೂ ಅವರು ತಂದೆ ತಾಯಿ, ಅಫ್ಕೋರ್ಸ್ ಅವರು ಶಿಕ್ಷಕರು, ಗುರುಗಳೇ. ಅಂತ ಸಂದರ್ಭದಲ್ಲಿ ಈ ವಿಜ್ಞಾನದಲ್ಲಿ ಮತ್ತೆ ನಿಮಗೆ ಯಾವ ಒಂದು ವಿಷಯ ಅಥವಾ ಯಾವ ಒಂದು ಸಂದರ್ಭದಲ್ಲಿ ಹಾ ನನಗೆ ಈ ಕ್ಷೇತ್ರದಲ್ಲಿಯೇ ಮುಂದೆ ಹೋಗಬೇಕು ಅನ್ನೋ ಒಂದು ಸ್ಫೂರ್ತಿ ಇನ್ಸ್ಪಿರೇಷನ್ ಸಿಕ್ತು, ಅದ್ರ ಬಗ್ಗೆ ತಿಳಿಸಬಹುದಾ?
1: ನಾನು 8th standard ಅಲ್ಲಿದ್ದಾಗ BK Model ಹೈಸ್ಕೂಲಲ್ಲಿ ಗಣಿತ ಶಿಕ್ಷಕರಿದ್ರು, ವೆಂಕಟೇಶ್ ಸರ್ ಅಂತ. ಅವರು ತಿಳಿಸೋ ಗಣಿತ ತಿಳಿಸುವಂತ ಒಂದು ರೀತಿ ಆಯ್ತು, ಇದಾಯ್ತು. ಆಮೇಲೆ ಗಣಿತದಲ್ಲಿ ಅಂದ್ರೆ ನಾನು ಚುರುಕಾಗಿದ್ದೆ, ಮೀನ್ಸ್ ಆರ್ಟ್ಸ್ ಅಂದ್ರೆ ಲೈಕ್ ಕನ್ನಡ ಸಬ್ಜೆಕ್ಟ್ ಆಯ್ತು ಅಥವಾ ಬೇರೆ ಸಬ್ಜೆಕ್ಟ್ ಆದ್ರೆ ಅಷ್ಟು ಕ್ಯಾಲ್ಕುಲೇಟ್ ಮಾಡಕ್ ಆಗ್ತಾರೆ. ಬಟ್ ಗಣಿತ ಅಂದ್ರೆ ಯಾವ್ದಾದ್ರು ಕ್ಯಾಲ್ಕುಲೇಷನ್ ಕೊಟ್ರೆ ಅಥವಾ ಯಾವ್ದಾದ್ರು ಒಂದು ಥಿಯರಮ್ಸ್ ನ ಪ್ರೂಫ್ ಮಾಡ ಹೇಳಿದ್ರೆ ಅದನ್ನ ತುರಂತವಾಗಿ ಮಾಡ್ತಾ ಇದೆ. ಅದು ಮಾಡೋದ್ ಅವಶ್ಯಕತೆಗಿಂತ ಜಾಸ್ತಿ ತಾನಿನ ತಾನೇ ಬರ್ತಾ ಇತ್ತು.
0: ನೈಸ್. ಬಹಳ ಮುಖ್ಯವಾಗಿ ತಾವು ಗಣಿತ ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳಿದ್ರಿ. ಆಚೆ ಕೇಳುಗರಲ್ಲಿ ಯಾರಾದ್ರೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ರು, ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿಜ್ಞಾನ ಅಂಡ್ ಸೈನ್ಸ್ ಅಂದ್ರೆ, ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅಂದ್ರೆ ಒಂದು ಭಯ. ಅಂತ ಸಂದರ್ಭದಲ್ಲಿ ನಿಮಗೆ ಬೇರೆ ವಿಷಯಕ್ಕಿಂತ ಜಾಸ್ತಿ ಈ ಗಣಿತದಲ್ಲಿಯೇ ಜಾಸ್ತಿ ಆಸಕ್ತಿ. ಗಣಿತದಲ್ಲಿ ಒಂದು ಇಂಟ್ರೆಸ್ಟ್ ಬರಲಿಕ್ಕೆ ಏನ್ ಕಾರಣವಾಗಿತ್ತು?
1: ಗಣಿತದಲ್ಲಿ ಒಂದೇನಂದ್ರೆ ಅಂಕಿಗಳ ಲೆಕ್ಕ, ಮತ್ತೆ ಗಣಿತ ನಿಂತಿರೋದಂದ್ರೆ ಬೇರೆ ಸಬ್ಜೆಕ್ಟ್ಸ್ ಅಲ್ಲ, ಇಂಜಿನಿಯರಿಂಗ್ ಆಯ್ತು ಬೇರೆ ಯಾವುದೇ ಬೇಸ್ ಆಯ್ತು, ನಿಂತಿರೋದು ಗಣಿತ ಮೇಲೆ. ನಾವೇನ್ ಡಾಟಾ ಟ್ರಾನ್ಸ್ಫರ್, ಡಾಟಾ ಇಂಟೇಕ್ ಏನ್ ಮಾಡ್ತೇವೆ, ಇದೆಲ್ಲ ಗಣಿತ ಮೇಲೆ ಇರೋದು. ಅದಕ್ಕೆ ಇದ್ರಲ್ಲಿ ಒಂದ್ ಸ್ವಲ್ಪ ಆಸಕ್ತಿ. ಆಮೇಲೆ ಗಣಿತ ಫಿಸಿಕ್ಸ್ ಹೆಲ್ಪ್ ಮಾಡುತ್ತೆ ಸಿಕ್ಕಾಪಟ್ಟೆ. ನಾವು ವಿಜ್ಞಾನದಲ್ಲಿ ಏನ್ ಮಾಡ್ತೀವಿ ಎಲ್ಲ ಗಣಿತಾನೆ ಬೇಸ್ ಆಗಿರೋದ್ರಿಂದ ಇದು ಒಳ್ಳೆ ಹೆಲ್ಪ್ ಮಾಡುತ್ತೆ ಸಬ್ಜೆಕ್ಟ್ ಆಯ್ತು. ಆಮೇಲೆ ಗಣಿತದಿಂದ ನಾವು ಕಾಂಪ್ಲಿಕೇಟೆಡ್ ಪಜಲ್ಸ್ ನು ಸಾಲ್ವ್ ಮಾಡಬಹುದು. ಟ್ರಿಕ್ ಗೊತ್ತಿದ್ರೆ ಸುಡೋಕೋ ಇಸ್ ಲೈಕ್ ಮ್ಯಾಥಮೆಟಿಕ್ ರಿಲೇಟೆಡ್ ಆಗಿರುತ್ತೆ, ಹಾಗೆ ಬೇರೆ ಗೇಮ್ಸ್ ಆಯ್ತು ಅವನ್ನ ಗಣಿತದ ರಿಲೇಟೆಡ್ ಇರೋ ಗೇಮ್ಸ್ ಆಡೋದ್ರಿಂದ ಅದನ್ನ ನಾನು ಗಣಿತಕ್ಕೆ ಆಸಕ್ತಿ ಜಾಸ್ತಿ ಕೊಟ್ಟೆ.
0: ಬಹಳ ಉತ್ತಮವಾಗಿ ಅಂದ್ರೆ ನಿಮ್ಮ ಆಟ ಕೂಡ ಅಭ್ಯಾಸದ ಕಡೆನೆ ಒಂದು ಹಾದಿ ತೋರಿಸ್ತಾ ಇತ್ತು. ಬಹಳ ಮುಖ್ಯವಾಗಿ ತಾವು ತಮ್ಮ ಸ್ಕೂಲ್ ಟೀಚರ್ ಬಗ್ಗೆ ಒಂದು ಮಾತನ್ನ ಹೇಳಿದ್ರೆ, ಅವರು ಕಲಿಸೋ ರೀತಿಯನ್ನ ನೋಡಿ ನಿಮಗೆ ಈ ಒಂದು ವಿಷಯದಲ್ಲಿ ಮ್ಯಾಥಮೆಟಿಕ್ಸ್ ಗಣಿತನಲ್ಲಿ ತುಂಬಾನೇ ಜಾಸ್ತಿ ಆಸಕ್ತಿ ಅಂತ. ಅಲ್ಲೇ ಒಂದು ಪ್ರಶ್ನೆ ಹುಟ್ಟು ಬರುತ್ತೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನದಲ್ಲಿ ಉತ್ತಮ ಶಿಕ್ಷಕರು ಎಷ್ಟು ಮುಖ್ಯ, ಅದರ ಬಗ್ಗೆ ತಿಳಿಸಿ.
1: ಉತ್ತಮ ಶಿಕ್ಷಕರು ಆಕ್ಚುಲಿ ಎಲ್ಲರೂ ಹೇಳ್ತಾರಲ್ಲ, ಒಬ್ಬ ಇಂಜಿನಿಯರ್ ಇದು ಮಾಡಿದ್ರೆ ಬಿಲ್ಡಿಂಗ್ ಇದಾಗ್ಬೋದು ಅಂತ, ಒಬ್ಬ ಶಿಕ್ಷಕ ಏನಾದ್ರು ಚೆನ್ನಾಗಿ ಹೇಳಿದ್ರೆ ಜಾಸ್ತಿನೇ ಬೇಸಸ್ ಅಂದ್ರೆ ಲೈಕ್ 100 students ಎಲ್ಲ ಹೊರಗಡೆ 100 fields ಎಲ್ಲ ಚೆನ್ನಾಗಿ ಬೆಳಿಬಹುದು. ಅದಕ್ಕೆ ಮತ್ತಿನ್ನೊಂದೇನಂದ್ರೆ ಶಿಕ್ಷಕರು ಈಗ ಜಾಬ್ನ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಬಟ್ ಅದನ್ನ ಜಾಬ್ ನೋಡಿದೆ ಅವರು ಮಕ್ಕಳ ಜೊತೆ ಹೊಂದ್ಕೊಂಡಿರೋದು ಅಂದ್ರೆ ಲೈಕ್ ನಮ್ಗಿಂತ ಕಡಿಮೆ ಏಜ್ ಇರೋದ್ರ ಜೊತೆ ನಾವು ಹೊಂದ್ಕೊಂಡು ಅವ್ರ ಗೆಳೆಯರಾಗಿರ್ತೀವಲ್ಲ, ಹಾಗೇನಾದ್ರೂ ಶಿಕ್ಷಕರು ಸಿಕ್ಕರೆ ಡೆವಲಪ್ಮೆಂಟ್ ಮಾತ್ರ ಖಂಡಿತ ಆಗುತ್ತೆ ಸರ್.
0: ಈಗ ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ಮಾಡುವಾಗ, ಪರಿಚಯ ಮಾಡುವಾಗ, ಇಷ್ಟೆಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಪಾಸ್ ಮಾಡಿದೀರಾ, ಪಾಸ್ ಅಂತ ಹೇಳಿದ ತಕ್ಷಣ ಆಚೆ ಅಪೋಸಿಟ್ ವರ್ಡ್ ಇರುತ್ತೆ

0: ಫೇಲ್. ಆ ಫೇಲಿಯರ್ ಅನ್ನ ಯಾವತ್ತಾದ್ರೂ ನೀವು ಎದುರಿಸಿದ್ರಾ, ಅದನ್ನ ಹೇಗೆ ಎದುರಿಸಿದ್ರಿ, ಏನಿತ್ತು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
1: ಫೇಲಿಯರ್ ಅಂದ್ರೆ ಕೆ ಸೆಟ್ ಮತ್ತೆ ಎಂ ಸೆಟ್ ಎಕ್ಸಾಮ್ ನಾನು ಮೊದಲನೇ ಪ್ರಯತ್ನದಲ್ಲೇನೆ ಕ್ಲಿಯರ್ ಮಾಡಿದ್ದೆ. ಬಟ್ ನೆಟ್ ಆದ್ರೆ ನಾನು ನಾಲ್ಕನೇ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದರು ವಿತ್ JRF. ಮೂರ್ ಅಟೆಂಪ್ಟ್ ಅಲ್ಲಿ ಬಹಳ ಫೇಲ್ ಆಗಿದ್ದೀನಿ. ಮೂರ್ ಅಟೆಂಪ್ಟ್ ಅಂದ್ರೆ ಲೈಕ್ ಇಸ್ 1.5 years ನಾನು ಹಾಗೆ ಹೋಗಿದೆ. ಬಟ್ ಲರ್ನಿಂಗ್ ಇತ್ತು, ಯಾಕಂದ್ರೆ ಈ ಎಕ್ಸಾಮ್ ನಂದು ಎಕ್ಸಾಮ್ ಏನಿದೆ ಅಲ್ಲ ನೆಟ್ ಎಕ್ಸಾಮ್, ಇದರಲ್ಲಿ ನೀವು ಲರ್ನ್ ಮಾಡ್ತಾ ಇರ್ತೀರ ಚೆನ್ನಾಗಿ. ಯಾಕಂದ್ರೆ ನೀವು ಇದೇ ಸಬ್ಜೆಕ್ಟ್ ನ ಮಕ್ಕಳಿಗೆ ಹೇಳ್ಬೇಕು, BSc ಆಯ್ತು, MSc ಆಯ್ತು, ಇದೇ ಅದೇ ಸಬ್ಜೆಕ್ಟ್ ನ ಮಕ್ಕಳಿಗೆ ಹೇಳ್ತೀರಿ. ನೀವು ಅದರಲ್ಲಿ ಫೇಲ್ ಆಗ್ತಾ ಇದ್ದೀರಾ ಅಂದ್ರೆ, ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾ ಇದ್ರೆ ನಿಮ್ ಹತ್ರ ನ್ಯೂ ನಾಲೆಜ್ ನಮ್ ಕಡೆನೂ ಕಡಿಮೆ ಇದೆ ಅಂತ. ನಮ್ ಕಡೆ ಕಡಿಮೆ ಇದ್ರೆ ಅದನ್ನ ನಾವು ಮತ್ತೆ ವಿದ್ಯಾರ್ಥಿ ಹೇಳಬೇಕಾದ್ರೆ ಅವ್ರ ಕಡೆನೂ ಕಡಿಮೆ ಹೋಗುತ್ತೆ. ಅದಕ್ಕೆ ಪ್ರಾಕ್ಟೀಸ್ ಬೇಕು. ಆಮೇಲೆ ಅದನ್ನ ಸಬ್ಜೆಕ್ಟ್ ತಿಳ್ಕೊಂಡ್ರೆ ಅವ್ರಿಗೂ ಸಲೀಸವಾಗಿ ಹೇಳ್ಬೋದು. ಮಕ್ಕಳಿಗೆ ಅದನ್ನ ಈಸಿ ಮಾಡಿ ಹೇಳಿದ್ರೆ ಗಣಿತ, ಅದಕ್ಕೆ ಬಹಳಷ್ಟು ಮಕ್ಕಳು ಹೇಳೋದು ಕಠಿಣ ಕಬ್ಬಿಣದ ಕಡಲೆ ಅಂತ ಅಂತಾರಲ್ಲ ಅದು. ಬಟ್ ನಾವೇನಾದ್ರೂ ಅದನ್ನ ಸಿಂಪಲ್ ಆಗಿ ಹೇಳಿದ್ರೆ, ಹೇಗೆ ನಮ್ ಗುರುಗಳೆಲ್ಲ ಹೇಳಿದಾರೆ ಹಾಗೆ ಯಾರು ಸಿಂಪಲ್ ಆಗಿ ಹೇಳಿದ್ರೆ ಅದನ್ನ ನಾವು ಅವರು ಸಿಂಪಲ್ ಆಗಿ ತಗೊಂಡ್ರೆ ಅವರು ಮತ್ತೆ ಬೆಳೆಸಬಹುದು ಇದನ್ನ ಅಂತ. ಮುಂದೆ
0: ಬಹಳ ಉತ್ತಮವಾಗಿ ತಾವು ತಿಳಿಸಿದ್ರಿ. ಅಂತ ಸಂದರ್ಭದಲ್ಲಿ ಈಗ ಒಂದು ಪ್ರಶ್ನೆ ಏನಂದ್ರೆ, ಬಹಳಷ್ಟು ಜನರಿಗೆ MSc ಅಂದ್ರೆ ಗೊತ್ತು, ಮಾಸ್ಟರ್ ಆಫ್ ಸೈನ್ಸ್ ಅಂತ. ಗೇಟ್, ನೆಟ್, KSET ಅಂಡ್ MSET ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕ್ರೈಬ್ ಮಾಡಬಹುದು ತಾವು?
1: ಗೇಟ್ ಎಕ್ಸಾಮ್ ಇರೋದು ಆಕ್ಚುಲಿ ಇಂಜಿನಿಯರಿಂಗ್ ಬೇಸ್ಡ್ ಅವ್ರಿಗಿದ್ದು. ಅವ್ರ ಏನಂದ್ರೆ MTech ಅಡ್ಮಿಷನ್ ಗೆ ಅಥವಾ PSU ಅಂದ್ರೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಆಯ್ತು, ಅವ್ರದ್ರಲ್ಲಿ ಆಕ್ಚುಯಲ್ ಪೊಟೆನ್ಶಿಯಲ್ ಗೊತ್ತಾಗುತ್ತೆ. ಯಾಕಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಜಸ್ಟ್ ನಾವು ಸಿಲೆಬಸ್ ನ ಪಾಸ್ ಮಾಡ್ತಾ ಹೋಗ್ತಾ ಇದೀವಿ. ಈಗ ಬಂದಿರೋ ಶಿಕ್ಷಣ ಪದ್ಧತಿಯಲ್ಲಿ ಏನಾಗಿದೆ ಅಂದ್ರೆ, ಯಾರೇ ಆದ್ರೂ ಸಿಲೆಬಸ್ ನ ಒಂದ್ ವಾರದಲ್ಲಿ ಮುಗಿಸಬಹುದು. ಪಾಸ್ ಆಗ್ಬೇಕಾದ್ರೆ ಒಂದ್ ವೀಕ್ ಏನಾದ್ರೂ ಕಂಟಿನ್ಯೂಸ್ ಆಗಿ ಹೋದ್ರೆ ಆಗ್ಬಹುದು. ಆದ್ರೆ ಅದರಲ್ಲಿ ಟ್ರೂ ನಾಲೆಜ್ ಸಿಗೋದಿಲ್ಲ, ಅದರಲ್ಲಿ ಅಪ್ಲೈಡ್ ಆಗಿರೋದು ಏನ್ ಸಿಗೋದಿಲ್ಲ. ಅಂದ್ರೆ ಏನಿರುತ್ತೆ, ಕ್ವಶನ್ ಪೇಪರ್ಸ್ 7 years ಏನಾದ್ರೂ ತಗೊಂಡ್ರೆ, ಹಿಂದಿನ 5-6 years ಕ್ವಶನ್ ಪೇಪರ್ ತಗೊಂಡ್ರೆ ಒಬ್ಬ ವಿದ್ಯಾರ್ಥಿ ಸಲೀಸಾಗಿ ಒಂದ್ 40-50 ಸ್ಕೋರ್ ಮಾಡಬಹುದು. ಬಟ್ ಅದೇ ಗೇಟ್ ಅಲ್ಲಿ ಯಾಕೆ ಆಗೋದಿಲ್ಲ, ಇಷ್ಟೆಲ್ಲ ಇಂಜಿನಿಯರಿಂಗ್ ಕಾಲೇಜ್ ಇದ್ರು ಗೇಟ್ ಕ್ವಾಲಿಫೈ ಆಗೋ ಕ್ಯಾಂಡಿಡೇಟ್ಸ್ ಕಡಿಮೆ ಹಾಕಿದ್ದಾರೆ ಅಂದ್ರೆ, ಅವರು ಅದನ್ನ ಎಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅದೇ ತರ ನೆಟ್ ಎಕ್ಸಾಮ್ ಏನಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಇದರಲ್ಲಿ ನಮ್ ಸೈನ್ಸ್ ಗಾಗಿ ನಡೆಸೋದು CSIR ದಿಂದ ನಡೆಸುತ್ತೆ. ಅದರಲ್ಲಿ 5 ಸಬ್ಜೆಕ್ಟ್ ಇವೆ. ಓಕೆ, ನಮ್ ಮ್ಯಾಥಮೆಟಿಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಏನ್ ಮ್ಯಾಥಮೆಟಿಕ್ಸ್ ನಾಲೆಜ್ ಏನಿದೆ ಅಂದ್ರೆ, ನಾವು ಥಿಯರಮ್ಸ್ ನ ಚೆನ್ನಾಗಿ ಕಲಿತೀವಿ. MSc ಸ್ಟೂಡೆಂಟ್ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಥಿಯರಮ್ಸ್ ನ ಚೆನ್ನಾಗಿ ಕಲಿತೀವಿ. ಬಟ್ ಆ ಥಿಯರಮ್ಸ್ ನ ಯೂಸ್ ಹೇಗೆ ಮಾಡಬೇಕು, ಅದರಲ್ಲಿರುವಂತ ಡಾಟಾ ಯಾವ ಡಾಟಾನ ಎಲ್ಲಿ ಅಪ್ಲೈ ಮಾಡಬೇಕು ಅಂದ್ರೆ, ಈ ಎಕ್ಸಾಮ್ ಅಲ್ಲಿ ಏನಾಗುತ್ತೆ, ಒಂದ್ ಯೂನಿಟ್ ಕ್ವಶನ್ ಒಂದೇ ಯೂನಿಟ್ ಅಲ್ಲಿ ಬಂದ್ಬಿಡುತ್ತೆ. ಬಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನೀವು 3-4 ಯೂನಿಟ್ ಕ್ವಶನ್ಸ್ ನ ಡೆವಲಪ್ ಮಾಡಿ ಒಂದ್ ಕ್ವಶನ್ ಮಾಡಿದಿರ್ತಾರೆ. ಸೊ ನೀವು ಆ ಯೂನಿಟ್ಸ್ ನ ಎಲ್ಲಿಂದ ಬೇಸಿಕ್ ಆಗಿ ಎಲ್ಲಿಂದ ಹತ್ತಿರಾ, ಕನೆಕ್ಷನ್ ಹೇಗೆ ಕೊಡ್ತೀರಾ ಒಂದಕ್ಕೊಂದು, ಅದು ಇಂಪಾರ್ಟೆಂಟ್ ಇರುತ್ತೆ. ನೆಟ್ ಎಕ್ಸಾಮ್ ಅಲ್ಲಿ 3 ಕೆಟಗರಿ ಇರುತ್ತೆ. ಈಗ ಅಂದ್ರೆ ಈಗ ಹೊಸವಾಗಿ 3 ಕೆಟಗರಿ ಇಂಟ್ರೊಡ್ಯೂಸ್ ಮಾಡಿದ್ರೆ, ಕೆಟಗರಿ 3 ಅಲ್ಲಿ ಓನ್ಲಿ PhD ಗೆ ಅಡ್ಮಿಷನ್. ಇದರಲ್ಲಿ ನೀವು ಸೆಂಟ್ರಲ್ ಯೂನಿವರ್ಸಿಟಿ ಆಯ್ತು ಅಥವಾ ಸ್ಟೇಟ್ ಯೂನಿವರ್ಸಿಟೀಸ್ ಆಯ್ತು, ಇದರಲ್ಲಿ ನೀವು ಅಪ್ಲೈ ಮಾಡಬಹುದು ಓನ್ಲಿ PhD ತ್ರೂ. ನೆಕ್ಸ್ಟ್ ಬರೋದು ಕೆಟಗರಿ 2 ಬರುತ್ತೆ, ಇದರಲ್ಲಿ LS+ PhD ಅಂತ ಇರುತ್ತೆ. LS ಅಂದ್ರೆ ಲೆಕ್ಚರ್ಶಿಪ್ ಅಂತ. ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಸಲುವಾಗಿ ಯಾವ ಜಾಬ್ ಕರೀತಾರೆ, ಅದಕ್ಕೆ ಅಟ್ ಲೀಸ್ಟ್ ನಿಮ್ಮ ಹತ್ರ 3 ಕ್ವಾಲಿಫಿಕೇಶನ್ ಇರಬೇಕು. ಒಂದು ನೆಟ್ ಆದ್ರೂ ಇರಬೇಕು, ಇಲ್ಲ ನೆಟ್ ವಿತ್ LS ಅಲ್ಲಿ, ಅಥವಾ KSET ಇರಬೇಕು, ಅಥವಾ PhD ಇರಬೇಕು. ಸೊ ಇದು ಮ್ಯಾಂಡೇಟರಿ ಟೆಸ್ಟ್ ಆಗಿದೆ. ಲೈಕ್ CET ಹೇಗೆ ಇಂಜಿನಿಯರಿಂಗ್ ಬೇಕಾಗುತ್ತಲ್ಲ, ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಸಲುವಾಗಿ 3 ಒಂದು ಕ್ವಾಲಿಫಿಕೇಶನ್ ಇರಬೇಕು. ಆಮೇಲೆ ಕೆಟಗರಿ 1 ಬರುತ್ತೆ. ಕೆಟಗರಿ 1 ಅಲ್ಲಿ ಏನ್ ಬರುತ್ತೆ ಅಂದ್ರೆ, ನೆಟ್, LS, PhD ಪ್ಲಸ್ JRF ಅಂತ ಬರುತ್ತೆ. JRF ಅಂದ್ರೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್. ಈ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನೀವು PhD ಗೆ ಅಡ್ಮಿಷನ್ ತಗೊಂಡ್ರೆ ಫುಲ್ ಟೈಮ್ ಅಲ್ಲಿ ನಿಮಗೆ 35,000 2 years ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಸಿಗುತ್ತೆ. ಹಾಗೆ 3 ನಿಮ್ದು SRF ಸ್ಟಾರ್ಟ್ ಆಗುತ್ತೆ, 42,000 ಪ್ರತಿ ತಿಂಗಳಿಗೆ ಸಿಗುತ್ತೆ. ಮತ್ತೆ ನಿಮ್ PhD ಗೆ ಸಲೀಸಾಗ ಆಗುತ್ತೆ, ಅದು ಅಂದ್ರೆ ಹೆಲ್ಪ್ಫುಲ್ ಆಗುತ್ತೆ. ಬುಕ್ಸ್ ಆಯ್ತು, ಗೈಡ್ ಆಯ್ತು, ಇಂಟರ್ನ್ಯಾಷನಲ್ ಏನಾದ್ರು ನಾವು ಪ್ರೊಜೆಕ್ಟ್ ಏನಾದ್ರು ಮಾಡ್ತಾ ಇದ್ವಿ ಅಂದ್ರೆ ಅಲ್ಲಿ ಮತ್ತೆ ನಿಮ್ಗೆ ಫಂಡಿಂಗ್ ಬರುತ್ತೆ. ಸೊ ನೀವು ಕೆಲವೊಂದ್ ಜನ ಅಂತಾರೆ ಏನಂತ, MSc ಮುಗಿಸಿದ್ಮೇಲೆ ಮತ್ತೆ PhD ಮಾಡ್ತಿದ್ದೀರಾ, ಮತ್ತೆ ಅದ್ರ ಬದಲು ಜಾಬ್ ಮಾಡ್ಬೋದಲ್ಲ, ಎಲ್ಲಾದ್ರೂ ಲೆಕ್ಚರ್ ಹೋಗ್ಬೋದಲ್ಲ ಅಂತ. ಎಲ್ಲಾದ್ರೂ ಗೆಸ್ಟ್ ಲೆಕ್ಚರ್ ಹೋದ್ರೆ ಕಡಿಮೆ ಅಂದ್ರೆ 20-30 ಕೊಡ್ತಾರೆ. ಅದಕ್ಕಿಂತ ಚೆನ್ನಾಗಿ ನೀವು ಓದ್ತಾ ಇದ್ದೀರಾ, PhD ಮಾಡ್ತಾ ಇದ್ದಾರೆ, PhD ಜೊತೆಗೆ ನಿಮ್ಗೆ 35,000 ಸಿಗ್ತಾ ಇದೆ ಅಂದ್ರೆ ನಿಮ್ಗೆ ಆರ್ಥಿಕವಾಗಿ ಒಂದು ಸಪೋರ್ಟ್ ಇರುತ್ತೆ ಅದಕ್ಕೆ. ಆಮೇಲೆ ಇದು ಕರ್ನಾಟಕ ಸೆಟ್, ಆಮೇಲೆ ಮಹಾರಾಷ್ಟ್ರ ಸೆಟ್. ಇಟ್ಸ್ ಲೈಕ್ ಇದು ನ್ಯಾಷನಲ್ಗೆ ಇರೋದು ಎಕ್ಸಾಮ್ ಏನಿದೆ ಅದು ಸ್ಟೇಟಿಗೆ ಇರುತ್ತೆ. ಇದರಲ್ಲಿ ಒಂದೇನಂದ್ರೆ, ನಾವು ನೆಟ್ ಎಕ್ಸಾಮ್ ನ ಕ್ವಾಲಿಫೈ ಆಗೋದಂಗ ಬರಿಬಹುದು, ಕ್ವಾಲಿಫೈ ಆದ್ರೂ ಬರಿಬಹುದು. ಬಟ್ KSET ಅಲ್ಲಿ ಜಸ್ಟ್ ಒಂದ್ಸತ ಕ್ವಾಲಿಫೈ ಆದ್ರೆ ಆಯ್ತು, ನೀವು ನೆಕ್ಸ್ಟ್ ಇಯರ್ ಬರೀಲೇಬಾರ್ದು. ಆದ್ರೆ ನೀವು ಕ್ವಾಲಿಫೈ ಆಗೋವರೆಗೂ ಬರಿಬಹುದು.
0: ಬಹಳ ಮುಖ್ಯವಾಗಿ ಇದನ್ನ ನೀವು ವಿವರವಾಗಿ ತಿಳಿಸಿದ್ರಿ, ಏಕೆಂದ್ರೆ ಆಚೆ ಕೇಳುಗರಲ್ಲಿ ಇದು ಒಂದು ಪ್ರಶ್ನೆ ಇರುತ್ತೆ, ಗೇಟ್ ಅಂದ್ರೆ ಏನು, ನೆಟ್ ಅಂದ್ರೆ ಏನು, KSET ಅಂದ್ರೆ ಏನು, ಅಂಡ್ MSET ಅಂದ್ರೆ. ನೀವು ಇದನ್ನೆಲ್ಲ ಪಾಸ್ ಮಾಡಿದ್ದೀರಾ. ಬನ್ನಿ ವಾಪಸ್, ನಾನು ನಿಮ್ಮ ಬಾಲ್ಯದ ಒಂದು ದಿನಗಳ ಒಂದು ನೆನಪನ್ನ ನಿಮ್ಮ ಮುಂದೆ ತಗೊಂಡ್ ಬರ್ತಾ ಇದ್ದೇನೆ. ಬಹಳಷ್ಟು ಸಂದರ್ಭಗಳಲ್ಲಿ ಅಭ್ಯಾಸ ಮಾಡುವಾಗ ಸಂಘ ಮುಖ್ಯ ಅಂತ ಹೇಳ್ತಾರೆ. ತಮ್ಮ ಸಂಘದ ಬಗ್ಗೆ ಅಥವಾ ತಮ್ಮ ಸ್ನೇಹಿತರ ಬಗ್ಗೆ ಹೇಳ್ಬೋದಾ? ಅವರು ಕೂಡ ನಿಮ್ ತರ ಸ್ಟೂಡಿಯಸ್ ಆಗಿದ್ರ, ಅದ್ರ ಬಗ್ಗೆ ಸ್ವಲ್ಪ.
1: ನನಗೆ ಬಾಲ್ಯದಲ್ಲಿ ಅಂದ್ರೆ 10th ಕಡಿಮೆ ಫ್ರೆಂಡ್ಸ್, ಬಟ್ ಒಂದ್ ಸೆಲೆಕ್ಟಿವ್ ಆಗಿ 4-5 ಪೀಪಲ್ ಇದ್ರೆ, ಸೆಲೆಕ್ಟಿವ್ ಆಗಿ ಫ್ರೆಂಡ್ಸ್ ಇದ್ರು, ಚೆನ್ನಾಗೇ ಇದ್ರು, ಅವ್ರು ಸಪೋರ್ಟ್ ಮಾಡ್ತಾ ಇದ್ರು ಅವ್ರು ಓದೋದ್ರಲ್ಲಿ. ಇದು 10th ವರೆಗೂ. ಆಮೇಲೆ 12th ಅಲ್ಲಿ ಬಂದಾಗ ನನ್ನ ಜೊತೆ ಆಗಿರೋದು ಏನಂದ್ರೆ, ನನ್ನ 10th ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ 100 ಮಾಡ್ಲೇ ಮಾಡ್ಬೇಕು ಅಂತ ಜಿದ್ದಿಂದ ಕೂತಿದೆ. ಬಟ್ ಒಂದ್ ಕ್ಯಾಲ್ಕುಲೇಷನ್ ಮಿಸ್ಟೇಕ್, 17-13 ಯಾರೇ ಇದ್ರು ಎವರೇಜ್ ಪರ್ಸನ್ 4 ಬರೆದ್ ಬಿಡ್ತಾನೆ, ಬಟ್ ನಾನ್ ತಪ್ಪು ಮಾಡಿದ್ರೆ 5 ಬರೆದ್ ಬಿಟ್ಟೆ. ಸೊ ಅದರಿಂದ ನನ್ನ 3 ಮಾರ್ಕ್ಸ್ ಹೋಯ್ತು 10th ಅಲ್ಲಿ. ಅದಕ್ಕಾಗಿ ನಾನು ಬಹಳ ಕೊರಗಿದೆ. ಅದಾದ್ಮೇಲೆ ನಾನ್ 12th ಅಲ್ಲಿ ಮಾಡ್ಲೇಬೇಕು ಅಂತ ಅಂತಂದೆ. ಆಮೇಲೆ ನಂದು ಏನ್ ಮಾಡ್ತಿದ್ದೆ, ನನ್ನ ಸ್ನೇಹಿತರು ಬಹಳ ಚೆನ್ನಾಗಿದ್ರು, ನನ್ನ ಮ್ಯಾಥ್ ಬೇರೆ ಸಬ್ಜೆಕ್ಟ್ ನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಸ್ಪೆಷಲಿ ಫಿಸಿಕ್ಸ್ ಒಂದ್ ಸ್ವಲ್ಪ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಬಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಬಂದ್ರೆ ನಾನು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಇದರಿಂದ ಏನಾಗುತ್ತೆ, ಒಬ್ಬರೊಬ್ಬರು ಎಕ್ಸ್ಪ್ಲೇನ್ ಮಾಡೋದ್ರಿಂದ ಬರೀ ಮಾತುಕತೆ ಅಥವಾ ಹರಟೆ ಅಂತ ಇಲ್ಲ, ಇದರಲ್ಲಿ ಸ್ಟಡಿನೂ ನಮ್ ಗೆಳೆತನದಲ್ಲಿತ್ತು. ಹಾಗೆ BSc MSc ಟೈಮ್ ಅಲ್ಲಿ ಯಾರು ಫ್ರೆಂಡ್ಸ್ ಸಿಕ್ತಾರಲ್ಲ ಅವರೆಲ್ಲ ಹೆಚ್ಚಿಗೆ ಇದು ಮಾಡಿದ್ರು. ಆಮೇಲೆ ಲಾಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಯಾವಾಗ ದೆಲ್ಲಿಯಲ್ಲಿದ್ದೆ ಆ ಟೈಮ್ಗೆ ಬಹಳ ಹೆಲ್ಪ್ ಮಾಡಿದ್ರು ನನ್ನ ಫ್ರೆಂಡ್ಸು. ಸೊ ಯಾಕಂದ್ರೆ ಒಂದ್ ಸ್ವಲ್ಪ ಎನ್ಸೈಟಿ ಫೀಲ್ ಆಗ್ತಾ ಇತ್ತು, ಯಾಕಂದ್ರೆ 4th ಅಟೆಂಪ್ಟ್ ಇತ್ತು ಆ ಟೈಮ್ ಅಲ್ಲಿ ಆಯ್ತು. ಆಮೇಲೆ ನನ್ನ ಇಲ್ಲಿ ಬೆಲ್ಗಮ್ ಫ್ರೆಂಡ್ಸ್ ಇದ್ರಲ್ಲ, ಎಲ್ಲರೂ ಕಾಲ್ ಮೇಲೆ ಕೇಳ್ತಾ ಇದ್ರು, ಯಾಕಂದ್ರೆ ಅವ್ರು ದೇವರ್ ಸೀಯಿಂಗ್ ಮೀ ಎನ್ಸೈಟಿ ಫೀಲ್ ಆಗ್ತದೆ, ಒಂದ್ ಸ್ವಲ್ಪ ಲೈಟ್ಲಿ ಡಿಪ್ರೆಷನ್ ಫೀಲ್ ಆಗ್ತದೆ ಅಂದಾಗ ಅವರೆಲ್ಲಾನು ಕಾಲ್ ಮೇಲೆ ಮಾಡಿ ಅಥವಾ ವೀಕ್ಲಿ ಒಂದು ವಿಡಿಯೋ ಕಾಲ್ ಮಾಡಿಬಿಟ್ಟು ನನ್ಗೆ ಹೋಪ್ ಕೊಡ್ತಾ ಇದ್ರು ಅಥವಾ ಒಂದು ನಂಬಿಕೆ ಅನ್ನೋದನ್ನ ತುಂಬಿಸ್ತಾ ಇದ್ರು ಅವರು.
0: ಈಗ ತಾವು ತಮ್ಮ ಉತ್ತರದಲ್ಲಿ ಆಂಗ್ಸೈಟಿ ಬಗ್ಗೆ ಹೇಳಿದ್ರಿ, ಅದ್ರ ಬಗ್ಗೆ ಖಂಡಿತ ನಾನು ನಿಮ್ ಕಡೆಯಿಂದ ಮಾಹಿತಿ ಪಡ್ಕೋತೇನೆ. ಆದ್ರೆ ಅದಕ್ಕಿಂತ ಮುಂಚೆ ವಿರಾಮ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಯುವ ಧ್ವನಿ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.

0: Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ಯುವ ಧ್ವನಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಅತಿಥಿ ನಿಲೇಶ್ ಜ್ಯೋತಿಬಾ ಅಗಸಿಮನಿಯವರು. ಕಾರ್ಯಕ್ರಮದಲ್ಲಿ ನಾನು ಬ್ರೇಕ್ ನ ಮುಂಚೆ ಕೇಳಿದೆ, ಆಂಗ್ಸೈಟಿ, ಆತಂಕ, ಸ್ಟ್ರೆಸ್ಸು, ಇದು ಅದು ಅಂತ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನದಲ್ಲಿ ಎಷ್ಟೇ ಅಭ್ಯಾಸ, ಎಷ್ಟೇ ರಿವಿಷನ್ ಮಾಡಿದ್ರು ಪರೀಕ್ಷೆಗಿಂತ ಮುಂಚೆ ಆ ಸ್ಟ್ರೆಸ್ಸು, ಆ ಚಿಂತೆ ಬಂದೇ ಬರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಇದನ್ನ ಹೇಗೆ ಟ್ಯಾಕಲ್ ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ಬೋದಾ?
2: ನಾನು ಟ್ಯಾಕಲ್ ಮಾಡಿದ್ದೆ ಅನ್ನೋದಕ್ಕಿಂತ ನನ್ನ ಫ್ರೆಂಡ್ಸ್ ಟ್ಯಾಕಲ್ ಮಾಡಿಸಿದ್ರು ಚೆನ್ನಾಗಿ. ಅವರಂದ್ರು ನಂಬಿಕೆ ಇಟ್ಕೊಂತ, ಯಾಕಂದ್ರೆ ನೀನು ಅಂದ್ರೆ ಲೈಕ್ ನೆಟ್ ಎಕ್ಸಾಮ್ ಒಂದು ಆಗದೆ ಇರುವಾಗ ಎನ್ಸೈಟಿ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಬಟ್ ದೇ ವೇರ್ ಲೈಕ್, ನೀನು ಮೊದಲು ಎರಡು ಎಕ್ಸಾಮ್ ತೆಗ್ದಿದ್ಯಾ, ಇದು ಆಗುತ್ತೆ ಅಂತ. ಇನ್ನೊಂದೇನಂದ್ರೆ ಎನ್ಸೈಟಿ ಫೀಲ್ ಆಗಬೇಕಾದ್ರೆ ನಾವು ಪೇರೆಂಟ್ಸ್ ಜೊತೆ ಮಾತಾಡೋದು ಕಡಿಮೆ ಮಾಡ್ತೀವಿ, ಸ್ನೇಹಿತರ ಜೊತೆ ಒಂದು ಇದೆ ಇರುತ್ತೆ. ಬಟ್ ಪೇರೆಂಟ್ಸ್ನು ನಂಗೆ ಹೆಲ್ಪ್ ಮಾಡಿದ್ರು, ಅಂದ್ರೆ ಅವ್ರು ಅಂತ ಇದ್ರು, ಆದ್ರೆ ಆಗಲಿ ಇಲ್ಲೂ ಇರಲ್ಲ, ನೀನ್ ಕಲ್ತಿದ್ಯಾ, ನೀನ್ ಮಾಡಿದ್ಯಾ, ನಂಬಿಕೆ ಇದೆ ನೀನ್ ಮಾಡ್ತೀಯ ಅಂತ. ಅವ್ರು ಇವತ್ತು ನಂಬಿಕೆ ಇಟ್ಟಿದ್ರು. ಆಮೇಲೆ ಆ ಶಂಕೆ ಏನ್ ಬರುತ್ತಲ್ಲ, ಆಗೋದಿಲ್ಲ ಅನ್ನೋದನ್ನ ಯಾವಾಗ್ಲೂ ದೂರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು.
1: ಈಗ ಎಷ್ಟೆಲ್ಲ ಕಾಂಪಿಟೇಟಿವ್ ಪರೀಕ್ಷೆಗಳು ತಾವು ಪಾಸ್ ಮಾಡಿದ್ದೀರಾ? ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯವಾಗಿ ಏನಾದ್ರೂ ಒಂದು ಪರೀಕ್ಷೆ, ಯಾವುದೇ ಇರಲಿ, ಅದು 10th 11th 12th ಏನೇ ಇರಲಿ, ಪರೀಕ್ಷೆಗಿಂತ ಮುಂಚೆ ಬಹಳಷ್ಟು ಜನರು ಆತ್ಮಹತ್ಯೆಗೆ ಒಳಗಾಗ್ಬಿಡ್ತಾರೆ. ಅಭ್ಯಾಸ ಮಾಡಿದ್ರು ಕೂಡ, ಅಭ್ಯಾಸ ಮಾಡದೇ ಇರೋ ವ್ಯಕ್ತಿ ಆಕ್ಚುಲಿ ಬಹಳ ರಿಲ್ಯಾಕ್ಸ್ ಆಗಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ರಿಸಲ್ಟ್. ಕೆಲವರಿಗೆ ನೀವೇ ಹೇಳಿದ್ರಿ ಕಿ ನನಗೆ 10th 100 ಬೇಕೇ ಬೇಕಿತ್ತು. ಅಂತ ಸಂದರ್ಭದಲ್ಲಿ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೌ ಡಿಡ್ ಯು ಫೇಸ್ ದಟ್, ಆ ಒಂದು ಅನ್ಸರ್ಟನ್? ನೀವು ಕಾನ್ಫಿಡೆಂಟ್ ಆಗಿದ್ರಿ 100 ಬಂದೇ ಬರುತ್ತೆ, ಬರಲಿಲ್ಲ, ಅನ್ಕೊಂಡಿದ್ದು ಬರಲಿಲ್ಲ, ಅದನ್ನ ನೀವು ಹೇಗೆ ಫೇಸ್ ಮಾಡಿ?
2: ನಂಗೆ ಯೂಶುವಲಿ ಕೋಪ ಒಂದ್ ಸ್ವಲ್ಪ ಕಡಿಮೆ ಬರುತ್ತೆ, ಬಟ್ ಕೋಪ ಬರುತ್ತೆ. ಅಫ್ಕೋರ್ಸ್ ಇಷ್ಟ ಮಾಡಿದ್ದೇನೆ ಅಂದ್ರೆ ಸೊತ್ತಾದ್ಮೇಲೆ ಕೋಪ ಬರುತ್ತೆ, ಸೊ ಅದನ್ನ ಏನ್ ಮಾಡೋದಕ್ಕಾಗೋದಿಲ್ಲ. ಬಟ್ ಏನಂದ್ರೆ ಮತ್ತೆ ಚಾನ್ಸ್ ಕೊಡುತ್ತೆ ಲೈಫು. ಏನ್ ಒಂದ್ ಕ್ಲಿಯರ್ ಆಗ್ಲಿಲ್ಲ ಅಂತ ಏನಿಲ್ಲ, ನನ್ ಒಂದ್ ಎಕ್ಸಾಮ್ ನಿಮ್ ಲೈಫ್ ನ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಬಟ್ ನಾವು ಅದನ್ನ ಫೇಸ್ ಮಾಡಬೇಕು, ಅದರ ಆಪ್ಷನೇ ಇಲ್ಲ. ನಾವು ಅದರಲ್ಲಿ ಡಿಪ್ರೆಷನ್ ಹೋಗ್ತಾ ಇದ್ದೀವಿ, ಡಿಪ್ರೆಷನ್ ಹೋದ್ರೂ ವ್ಯಕ್ತಿ ಯಾರ್ಯಾದ್ರೂ ಮುಂದೆ ಹೋಗಿರೋ ವ್ಯಕ್ತಿ ಡಿಪ್ರೆಷನ್ ಹೋಗಿದ್ದಾರೆ ಅಂದ್ರೆ ಅವ್ನ ಕಾಳಜಿ ಅಷ್ಟೇ ತಗೋಬಹುದು ನಾವು, ಆದ್ರೆ ಅವನ್ನ ಅಲ್ಲಿಂದ ಹೊರಗೆ ಬರೋದು ಅವನ ಮೇಲೆ ಇರೋದು. ಆದ್ರೆ ಡಿಪ್ರೆಷನ್ ನಾವು ಎಂಜಾಯ್ ಮಾಡ್ಬೇಕು, ಅದನ್ನು ಡಿಪ್ರೆಷನ್ ಎಂಜಾಯ್ ಮಾಡ್ಬೇಕು, ಅದು ಡೌನ್ಫಾಲ್ ಇರುತ್ತೆ, ಅದನ್ನ ಎಂಜಾಯ್ ಮಾಡ್ಬೇಕು. ಅಲ್ಲಿಂದ ಎದ್ ಬರೋದೇನಿದೆ ಅಲ್ಲ, ಎದ್ ಬಂದ ಮೇಲೆನೆ ಒಂದ್ ಇದಿರೋದು. ಎವ್ರಿ ಸ್ಟೋರಿ ಹೇಗಿದೆ ಅಂದ್ರೆ MS Dhoni ಸ್ಟೋರಿ ನೋಡಿರ್ಬೋದು ನೀವು, ಯಾಕಂದ್ರೆ ಅವ್ರು ಒಮ್ಮೆ Under-19 ಆಡ್ಬಿಟ್ಟು ಅಥವಾ ಈಸಿ ಈಸಿಯಾಗಿ ಇಂಡಿಯಾಗೆ ಬಂದು ಬಿಟ್ಟಿದ್ರೆ ಆ ಸ್ಟೋರಿ ಮುಗಿತಾ ಇರ್ಲಿಲ್ಲ. ಅವ್ರು ಯಾವಾಗ ರೈಲ್ವೇದಲ್ಲಿ ಕೆಲಸ ಮಾಡಿ ಅಲ್ಲಿಂದ ಮತ್ತೆ ಎಕ್ಸಿಟ್ ಹೊಡೆದು ಆಮೇಲೆ ಏನ್ ಕಷ್ಟಪಟ್ಟು ಬಂದ್ರಲ್ಲ, ಅದೇ ಇರುತ್ತೆ ಲೈಫ್ ಅಲ್ಲಿ. ಒಂದು ಡಿಫೈನ್ ಆಗ್ಬೇಕಂದ್ರೆ ಖುಷಿ ಯಾವಾಗ ಆಗುತ್ತೆ ಅಂದ್ರೆ ಗ್ರಾಫ್ ಕೆಳಗಡೆ ಹೋದಾಗ್ಲೇ, ಇದು ಸೈನ್ ಗ್ರಾಫ್ ಇದ್ದಾಗ. ಗ್ರಾಫ್ ಕೆಳಗಡೆ ಹೋದಾಗ್ಲೇ ಗ್ರಾಫ್ ಮೇಲ್ಗಡೆ ಬರೋದು, ಅಥವಾ ಒಂದ್ ಯಾವ್ದೇ ವಸ್ತುನ ಕೆಳಗಡೆ ಹೊರಡಿದ್ರೆ ಅದು ಬೌನ್ಸ್ ಬ್ಯಾಕ್ ಆಗೋದು. ಅದ್ ಕೆಳಗ್ ಬಿಡೋದು ಇಂಪಾರ್ಟೆಂಟ್ ಇದೆ ಒಂದ್ ಸ್ವಲ್ಪ. ಆ ಟೈಮಲ್ಲಿ ಬೌನ್ಸ್ ಬ್ಯಾಕ್ ಆಗ್ಬೇಕು. ಆ ಟೈಮಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಯಾವ್ದು ಆಪ್ಷನ್ ಇಲ್ಲ. ತಂದೆ ತಾಯಿ ಮತ್ತೆ ಎಲ್ಲರೂ ಬಹಳಷ್ಟು ಇದಿಟ್ಟಿದಿರ್ತಾರೆ. ನೀವು ಜೀವ ಮುಖ್ಯ, ಜೀವನ ಆಮೇಲೆ ಕಟ್ಕೋಬಹುದು.
1: ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯವಾದ ವಿಷಯ ನೀವು ಗ್ರಾಫ್ ನ ಮುಖಾಂತರ ಒಂದು ಹೇಳಿದ್ರಿ. ಜೀವನದಲ್ಲಿ ಇಂಥ ಒಂದು ಕಷ್ಟ ಬಂದ್ರೆ ಆ ಕಷ್ಟವನ್ನು ಎದುರಿಸಬೇಕು, ಏಕೆಂದ್ರೆ ಸುಖದ ನಿಜವಾದ ಒಂದು ಬೆಲೆ ಕಷ್ಟದ ಸಮಯದಲ್ಲಿಯೇ ಗೊತ್ತಾಗುತ್ತೆ. ನೀವು ಅದನ್ನ ಚೆನ್ನಾಗಿ ತಿಳಿಸಿದಿರ. ಅಂತ ಒಂದು ವಿಷಯ. ಇನ್ನೊಂದು ಏನಂದ್ರೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನದಲ್ಲಿ ಅವರಿಗೆ ಯಾವ್ದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ತಯಾರಿ ಮಾಡ್ಬೇಕಂದ್ರೆ ಎಲ್ಲಾ ಕೆಲಸ ನೀವೇ ಹೇಳಿದ್ರಿ, ಸ್ಟೈಫಂಡ್ ಅನ್ನ ಕೊಡ್ತಾರೆ ಅಂತ. ಅಂತ ಸಂದರ್ಭದಲ್ಲಿ ಅವರು ತಮ್ಮ ಕೆಲಸವನ್ನ ಬಿಟ್ಟು ಅಭ್ಯಾಸ ಮಾಡ್ತಿರ್ತಾರೆ, ಖರೆ ಜನರ ಕಣ್ಣಲ್ಲಿ ಅವರು ಖಾಲಿ ಕೂತಿದ್ದಾರೆ ಅಂತ. ಹ್ಯಾವ್ ಯು ಎವರ್ ಫೇಸ್ ದಟ್?
2: ಇಲ್ಲ, ಯಾಕಂದ್ರೆ ನನ್ನ ಫ್ರೆಂಡ್ಸ್ ಫೇಸ್ ಮಾಡಿದ್ದಾರೆ, ಅವ್ರ ಬಗ್ಗೆ ಹೇಳ್ತೀನಿ. ಬಟ್ ನಾನು ಯಾವತ್ತು ಫೇಸ್ ಮಾಡಿಲ್ಲ, ಯಾಕೆಂದ್ರೆ ಇಟ್ಸ್ ಬೀನ್ 2 ಇಯರ್ಸ್ ನಾನು ಮನೇಲಿ ಇರ್ತಾ ಇದ್ದೆ. ಬಟ್ ಯಾರು ನನ್ನ ಮೇಲೆ ಡೌಟ್ ಮಾಡಿಲ್ಲ, ನನ್ನ ರಿಲೇಟಿವ್ಸ್ ಯಾರು ಮಾಡಿಲ್ಲ, ಯಾಕಂದ್ರೆ ದೇರ್ ವೇರ್ ನನ್ನ ಹತ್ರ ಮಾತು ಬಂದೇ ಇಲ್ಲ ಅದು. ಯಾಕಂದ್ರೆ ಇಬ್ರು ಪಪ್ಪ ಮಮ್ಮಿ ಇಬ್ರು ಟೀಚರ್ ಇರೋದ್ರಿಂದ ಅವ್ರು ಯಾವತ್ತು ಅದ್ ಮಾತು ನನ್ನ ಹತ್ರ ತರಕ್ಕೂ ಕೊಡ್ಲಿಲ್ಲ, ಇಲ್ಲ ಮಾಡ್ತಾನೆ, ಮಾಡ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ ಅಂತ ಅಷ್ಟೇ. ಅವರು ಯಾವತ್ತು ಏನು ಯೋಚನೆ ಮಾಡಕ್ಕೆ ಹೋಗ್ಬಿಡ. ತಂದೆ ಅಂದ್ರೂ ಏನಂತ, ಇದೊಂದು ಅಟೆಂಪ್ಟ್ ಹೋದ್ರು ನಡೆಯುತ್ತೆ, ಇನ್ನೊಂದು ನೀನ್ ಬೇಕಾದ್ರೆ. ಬಟ್ ನೀನ್ ಯಾವತ್ತು ಅದನ್ನ ಫೇಸ್, ಡಿಪ್ರೆಷನ್ ಆಯ್ತು ಇದನ್ನಾಯ್ತು ಫೇಸ್ ಮಾಡಕ್ ಹೋಗ್ಬೇಡ. ನಿಂಗೆ ಎಷ್ಟಾಗತ್ತೆ, ಯಾಕಂದ್ರೆ ಫೈನಾನ್ಸಿಯಲ್ ಕಂಡೀಷನ್ ಚೆನ್ನಾಗಿದೆ, ಸೊ ಅದನ್ನ ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ. ಬಟ್ ದೇರ್ ವೇರ್ ಸಮ್ ಫ್ರೆಂಡ್ ನಮ್ ಜೊತೆ ಇದ್ರು, ಅವ್ರಿಗೆ ಅದನ್ನ ಫೇಸ್ ಆಗ್ತಾ ಇತ್ತು, ಅಂದ್ರೆ ಹೌದು ಇನ್ನು ಎಷ್ಟು ವರ್ಷ ಆಗ್ತೀಯಾ, ಯಾಕೆ ಜಾಬ್ ಮಾಡೋದಿಲ್ಲ ಅಂತ. ಬಟ್ ಅವ್ರು ಟ್ರೈ ಮಾಡ್ತಾನೆ ಇದ್ರು, ಅದ್ ಮನೇಲಿ ಅನಿಸ್ತತ್ತೆ. ಬಟ್ ಯಾವಾಗ ಅವ್ರು ಮಾತಾಡಿ ಓಪನ್ ಅಪ್ ಮೈಗ್ ಮಾತಾಡಿದ್ರೆ ಹೀಗೀಗ ಇರುತ್ತೆ ಅಂತ ತಿಳಿಸಿದ್ರೆ ತಂದೆ ತಾಯಿನೂ ಒಂದ್ ಸ್ವಲ್ಪ ಸಪೋರ್ಟ್ ಕೊಡ್ತಾರೆ.
1: ಬಹಳ ಮುಖ್ಯವಾಗಿ ತಾವು ತಮ್ಮ ಗೆಳೆಯರ ಬಗ್ಗೆ ಹೇಳಿದ್ರೆ, ಏಕೆಂದ್ರೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಮ್ಮ ಸಮಯ ಕೊಡೋದು, ತಮ್ಮ ಎನರ್ಜಿ ಕೊಡೋದು, ಅಂಡ್ ಈ ಸಮಾಜದ ಎಲ್ಲಾ ರೀತಿಯ ಒಂದು ಡೈಲಾಗ್ ಗಳು ನಾವು ಕೇಳಲೇಬೇಕು. ಅಂತ ಸಂದರ್ಭದಲ್ಲಿ ತಾವು ತಮ್ಮ ಫ್ರೆಂಡ್ಸ್ ಗಳ ಬಗ್ಗೆ ಹೇಳಿದ್ರಿ, ಅಲ್ಲಿಯೂ ಕೂಡ. ಈಗ ಬಹಳ ಮುಖ್ಯವಾಗಿ ತಮ್ಮ ಉತ್ತರದಲ್ಲಿ ತಾವು ಹೇಳಿದ್ರಿ ಅಪ್ಲಿಕೇಶನ್, ಈ ಗೇಟ್ ವಿಚಾರದ ಬಗ್ಗೆ ಹೇಳುವಾಗ ನಾಲೆಜ್ ಅನ್ನ ಅಪ್ಲೈ ಮಾಡೋದು ಅಲ್ಲಿ ಚೆಕ್ ಆಗುತ್ತೆ ಅಂತ. ಈಗ ಎಷ್ಟೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಸ್ ಆಗಬೇಕು ಅಥವಾ ಒಳ್ಳೆ ಮಾರ್ಕ್ಸ್ ಬೇಕು ಅಂತ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಾರದೆ ಬೈ ಹಾರ್ಟ್ ಅಂತ ಮಾಡ್ತಾರೆ. ಅಂತವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ನೀವು ಬೈ ಹಾರ್ಟ್ ಮಾಡಿಬಿಟ್ಟು ಇಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬಹುದು, ಬಟ್ ಜಾಬ್ ಅಲ್ಲಾಯ್ತು, ಸ್ಕಿಲ್ಸ್ ಅಲ್ಲಾಯ್ತು, ಅದಾಗೋದಿಲ್ಲ. ಆಸ್ ಅ ಬ್ಯಾಚ್ ನಂದೇ ಸಿ ಜಿ ಪಿ ಕಡಿಮೆ ಇತ್ತು, ನನ್ನ ಸಿ ಜಿ ಪಿ 8 ಇತ್ತು, ಬಹಳ ಜನರು 9 ಮೇಲೆ ಇತ್ತು. ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಎಕ್ಸಾಮ್ಗೆ, ಬಟ್ ಅದು ಲ್ಯಾಕ್ ಆಗ್ತಾ ಇದೆ. ಬೈ ಹಾರ್ಟ್ ಮಾಡೋ ಅವ್ರದ್ದು ಹ್ಯಾಬಿಟ್ ದಿಂದ ಅದು ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಲ್ಯಾಕ್ ಆಗ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಸೇಮ್ ಟು ಸೇಮ್ ಕ್ವಶನ್ ಕೇಳಿದ್ರೆ ಬರ್ಬೋದು, ಅದೇ ಮಕ್ಕಳು ಆಗ್ತಾ ಇರೋದು. ಏನಂದ್ರೆ 95% ಮೇಲ್ ಮಾಡಿದವ್ರು, ಈಗ 12th ಎಕ್ಸಾಮ್ ಆಯ್ತಲ್ಲ, ಸಿ ಟಿ ಎಕ್ಸಾಮ್ ಅಲ್ಲಿ ಅವ್ರ ರ್ಯಾಂಕಿಂಗ್ ಕಡಿಮೆ ಯಾಕೆ ಬರುತ್ತೆ ಅಂದ್ರೆ ಅಲ್ಲಿ ಅಪ್ಲೈಡ್ ಮಾಡೋದಿರುತ್ತೆ, ಸೇಮ್ ಟು ಸೇಮ್ ಇರೋದಿಲ್ಲ. ಜಿ ಅಡ್ವಾನ್ಸ್ ಆಯ್ತು, ಇದ್ರಲ್ಲಾಯ್ತು, ಕೆಲವೊಂದು ಜನ ಕಡಿಮೆ ಸ್ಕೋರ್ ಮಾಡಿದಿರ್ತಾರೆ, 85-90 ಇರುತ್ತೆ ಅವ್ರದ್ದು, ಬಟ್ ಅವ್ರದ್ದು 95 ಅಬೋ ಇದ್ದವ್ರು ಆಯ್ತು ಅಥವಾ ಅದಕ್ಕಿಂತ ಮೇಲಿದ್ದವರು ಅವ್ರಿಗಿಂತ ಚೆನ್ನಾಗಿ ರ್ಯಾಂಕ್ ತಗೊಂಡ್ಬರ್ತಾರೆ. ಇದಕ್ಕೆ ಕಾರಣ ಏನಂದ್ರೆ ಅವ್ರನ್ನ ಅದನ್ನ ಅಪ್ಲೈಡ್ ಮಾಡೋದು ಕಲಿತಾರೆ, ಅವರು ಅದನ್ನ ಎಂಜಾಯ್ ಮಾಡ್ತಾರೆ. ಯಾವಾಗ ಎಂಜಾಯ್ ಮಾಡ್ತೀವಿ ಸಬ್ಜೆಕ್ಟ್ ನ, ಅದ್ರಲ್ಲಿ ಹಿಂದೆ ಏನ್ ನಡೀತಾ ಇದೆ ಅಂತ ಗೊತ್ತಾಗುತ್ತೆ.
1: ವೆರಿ ಇಂಪಾರ್ಟೆಂಟ್, ಎಂಜಾಯ್ ಮಾಡಬೇಕು ತಾವು, ಅಂಡ್ ಅದರ ಪ್ರತಿಯೊಂದು ಪ್ರೀತಿ ಇರಬೇಕು, ಅಂಡ್ ನಿಜ ಜೀವನದಲ್ಲಿ ಅದನ್ನ ಅಪ್ಲೈ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಗೊತ್ತಿರದೆ ಆ ಒಂದು ವಿಷಯಕ್ಕೆ ಒಳಗೆ ಹೋಗ್ತಾರೆ ಬಹಳಷ್ಟು ಜನರು. ಏಕೆಂದ್ರೆ ಅದು ನಾವು ಕೂಡ ನಮ್ಮ ಒಂದು ಪಿ ಯು ಸಿ ಆದ ತಕ್ಷಣ, ವಿಜ್ಞಾನ ಆದ ತಕ್ಷಣ ಯಾವ ಬ್ರಾಂಚ್ ಬೂಮ್ ನಲ್ಲಿದೆ ಅಂತ ಹೇಳ್ತಿರ್ತಾರೆ. ಮೆಕ್ಯಾನಿಕಲ್ ಬೂಮ್ ನಲ್ಲಿದೆ ಇದು ಅದೊಂದು, ಎಲ್ಲಾರು ಹೇಳ್ತಾರಂತ ಒಂದು ಬ್ರಾಂಚ್ ಗೆ ಹೋಗಿ ಕೂತ್ಕೊಂಡು ಬಿಡ್ತಾರೆ. ಅಂಡ್ ಅಲ್ಲಿ ಹೋದ ತಕ್ಷಣ ಅವರಿಗೆ ಯಾವತ್ತದ ಕಾನ್ಸೆಪ್ಟ್ ಕ್ಲಿಯರ್ ಆಗುದಿಲ್ಲ, ಯಾಕೆಂದ್ರೆ ಪ್ರೀತಿ ಇರುವುದಿಲ್ಲ ಆ ಒಂದು ಸಬ್ಜೆಕ್ಟ್ ಮೇಲೆ, ಅವ್ರು ಫ್ರಸ್ಟ್ರೇಟ್ ಆಗ್ತಾರೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
2: ಇಲ್ಲಿ ಚಾಯ್ಸು ಮತ್ತೆ ಇನ್ನೊಂದೇನಂದ್ರೆ ಚಾನ್ಸ್ ಅಂತ ಇರುತ್ತೆ. ಓಕೆ, ಚಾಯ್ಸ್ ಅಂದ್ರೆ ನಮ್ಮ ಹತ್ರ ಚಾಯ್ಸ್ ಇರುತ್ತೆ, ಕೆಲವೊಂದು ಜನಕ್ಕೆ ಚಾಯ್ಸ್ ಸಿಗುತ್ತೆ. ನನ್ಗೆ ಸಿಕ್ಕಿತ್ತು, ಯಾಕಂದ್ರೆ ನನ್ನ ಪೇರೆಂಟ್ಸ್ ಏನಾದ್ರು ನಂಗೆ ದಬಾವ್ ಮಾಡಿಬಿಟ್ಟು ನೀನು ಬಿ ಎನ್ ಎ ಮಾಡಬೇಕು ಅಂತಂದಿದ್ರೆ ನನ್ನ ಹತ್ರ ಅಲ್ಟರ್ನೇಟಿವ್ ಆಪ್ಷನ್ ಇಲ್ಲೇ, ನಾನು ಮಾಡಬೇಕಾಗ್ತಾ ಇತ್ತು. ಆದರೆ ನನ್ನ ಹತ್ರ ಚಾಯ್ಸ್ ಇತ್ತು, ನಾನು ಅದಕ್ಕೆ ಪ್ಯೂರ್ ಸೈನ್ಸ್ ಚಾಯ್ಸ್ ಮಾಡಿದೆ. ಅದೇ ನಿಮ್ಗೇನಾದರೂ ಅಂಥ ಚಾಯ್ಸ್ ಸಿಗ್ತಾ ಇದೆ ಮನೆಯಿಂದ ಅಂತಂದರೆ, ಅಥವಾ ನಿಮ್ ಮಾಡಬೇಕಂತ ಅನಿಸಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರೋಂಥ ಫೀಲ್ಡಲ್ಲಿ ಹೋಗಿ ಚಾಯ್ಸ್. ಚಾನ್ಸ್ ಅಂದರೆ ಕೆಲವೊಂದು ಸದ ಏನಾಗುತ್ತೆ, ನೀವು ಚಾನ್ಸ್ ಅಂದರೆ ನಿಮಗೆ ಇಂಜಿನಿಯರಿಂಗ್ ಸೀಟ್ ಚೆನ್ನಾಗಿ ಸಿಕ್ಕಿರುತ್ತೆ, ನಿಮ್ಮ ಮನೆಗೂ ಆರ್ಥಿಕ ಸ್ಥಿತಿ ಏನಾದರೂ ಹೆಲ್ಪ್ ಮಾಡಬೇಕಂತ ಅಂದರೆ ಬಿ ಎಸ್ ಸಿ ಎಮ್ ಎಸ್ ಸಿ ಮಾಡಿಬಿಟ್ಟು ನಮ್ಮ ಲೈನ್ ಒಂದು ಸ್ವಲ್ಪ ಜಾಸ್ತಿ ಇದೆ, ಇದರಲ್ಲಿ ಒಂದು ಸ್ವಲ್ಪ ಕರಿಯರಲ್ಲಿ ಟೈಮ್ ಹೋಗುತ್ತೆ. ನಿಮ್ಗೆ ಹಾಗೇನಾದರೂ ಆಗಲಿಲ್ಲ, ನಿಮ್ಗೆ ಚಾನ್ಸ್ ಸಿಕ್ಕಿದೆ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಚೆನ್ನಾಗಿರೋದು, ಆ ಚಾನ್ಸ್ನ ಸದುಪಯೋಗ ಪಡಬೇಕಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಒಂದು ಹತ್ರ ಬರುತ್ತೆ. ಬಟ್ ಏನಂದ್ರೆ ಅದನ್ನ ನೀವು ಜಸ್ಟ್ ಅದನ್ನ ಒಂದು ಸರ್ವೈವಿಂಗ್ ಅಂತ ನೋಡಿ. ನೀವು ಎಲ್ಲಾದರೂ ಒಂದು ಕಾಡಲ್ಲಿ ಕಳ್ಕೊಂಡಿದ್ರೆ ನೀವು ಅಲ್ಲಿಂದ ಹೊರಗೆ ಬರಕ್ಕೆ ನೋಡ್ತೀರಾ? ಅಲ್ಲೇ ಕೂತ್ಬಿಟ್ಟು ಅಳಕ್ಕಾಗೋದಿಲ್ಲ. ನೀವು ಅಲ್ಲಿಂದ ಹೊರಗಡೆ ಹೇಗೆ ಬರಕ್ಕೆ ನೋಡ್ತೀರಾ? ಬೆಳಕು ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಿರಲ್ಲ. ಹಾಗೆ ಒಂದು 3-4 ಇಯರ್ಸ್ ಮಾಡಿ, ಆಮೇಲೆ ಒಂದು 2 ಇಯರ್ಸ್ ಅಲ್ಲಿ ನಿಮ್ದೇನಾದರೂ ಕಂಡೀಷನ್ ಇದಾದ್ರೆ ನೀವು ಮತ್ತೆ ನಿಮ್ಗೆ ಬೇಕಾದ್ರೆ ಇಂಟ್ರೆಸ್ಟ್ಗೆ ಶಿಫ್ಟ್ ಮಾಡ್ಕೋಬಹುದು. ಈಗಿನ ಸಮಯ ಇದೆ ಚೆನ್ನಾಗಿ, ಲೈಕ್ ಲೈಫಲ್ಲಿ ಟೈಮ್ ಸಿಗ್ತಾ ಇರುತ್ತೆ. ನೀವು ಜಾಬ್ ಮಾಡ್ತಾನೂ ಕೆಲವೊಂದು ಆಕ್ಟಿವಿಟೀಸ್ನ ಅಥವಾ ಸೈಡ್ ಬೈ ಸೈಡ್ ಮಾಡ್ಕೋಬಹುದು.
1: ಬಹಳ ಮುಖ್ಯವಾಗಿ ಮಲ್ಟಿಟಾಸ್ಕಿಂಗ್ ಬಗ್ಗೆ ತಾವು ಹೇಳ್ತಾ ಇದ್ರಿ. ಅಲ್ಲೇ ಬಹಳ ಮುಖ್ಯ ಏನಂದ್ರೆ, ಈಗ ನಮ್ಮ ಟಾಸ್ಕ್ಗಳು, ನಾವು ಮಾಡೋ ಕೆಲಸ, ನಾವು ಸಂಗ್ರಹಿಸೋ ನಾಲೆಜ್ಗಳು, ಆ ಒಂದು ಸಂದರ್ಭದಲ್ಲಿ ಗ್ರಂಥಾಲಯಕ್ಕೆ ಹೋಗ್ತಿದ್ವಿ, ಲೈಬ್ರರಿಗೆ ಹೋಗ್ತಿದ್ವಿ ಟು ಅಕ್ವೈರ್ ನಾಲೆಜ್. ಒಂದು ಕ್ಲಿಕ್ ಅಲ್ಲಿ ಒಂದು ನಾಲೆಜ್ ಸಿಕ್ಬಿಡುತ್ತೆ, ವಿಚ್ ಇಸ್ ಕಾಲ್ಡ್ ಟೆಕ್ನಾಲಜಿ ಅಥವಾ AI ಟೆಕ್ನಾಲಜಿ ಅಂತ. ನೀವು ಈ ಒಂದು AI ಟೆಕ್ನಾಲಜಿಯನ್ನ ಯಾವ ದೃಷ್ಟಿಯಿಂದ ನೋಡ್ತೀರಾ? ಅಂಡ್ ಆಲ್ಸೋ ನಿಮಗೆ ಎಷ್ಟು ಹೆಲ್ಪ್ ಮಾಡಿದೆ ಅದ್ರ ಬಗ್ಗೆ ತಿಳಿಸಿ.
2: AI ಟೆಕ್ನಾಲಜಿ ಚೆನ್ನಾಗಿನೂ ಇದೆ, ಇಟ್ಸ್ ಲೈಕ್ ಇಟ್ಸ್ ಹ್ಯಾಸ್ ಇಟ್ಸ್ ಓನ್ ಡ್ರಾಬ್ಯಾಕ್ ಆಲ್ಸೋ, ಅಡ್ವಾಂಟೇಜಸ್ ಜೊತೆ. ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಯಾವ ನಾಲೆಜ್ ಬೇಕಲ್ಲ ಅದನ್ನೆಲ್ಲ ಇದು ಮಾಡುತ್ತೆ. ನಾನು ಡೀಪ್ ಸೀಕ್ ಯೂಸ್ ಮಾಡ್ತಾ ಇದ್ದೆ, ನನ್ನ ಮ್ಯಾಥಮೆಟಿಕ್ಸ್ಗೆ ಚೆನ್ನಾಗಿತ್ತು, ಡೀಪ್ ಸೀಕ್ ಯೂಸ್ ಮಾಡ್ತಾ ಇದ್ದೆ. ಅದರಲ್ಲಿ ನನ್ಗೆ ಯಾವುದೇ ಪ್ರಾಬ್ಲಮ್ಸ್ನ ಫೇಸ್ ಆದ್ರೆ ನಾನು ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ನನ್ನ ಕ್ವಶನ್ಗೆ ಆನ್ಸರ್ ಆಗ್ತಾ ಇದೆ. ಅದು 3-4 ವೇದಲ್ಲಿ ನನ್ಗೆ ತಿಳಿಸ್ತಾ ಇತ್ತು. ಆದರೆ ಡ್ರಾಬ್ಯಾಕ್ ಏನು ಅನಿಸ್ತಾ ಇತ್ತು ಅಂದ್ರೆ ನನ್ನ ಸಬ್ಜೆಕ್ಟ್ಗೆ ನಾನು ಏನಾದರೆ ಆದರೆ ಕ್ವಶನ್ಗೆ ಡೈರೆಕ್ಟ್ ಹಿಂದಿನ ಹಿಸ್ಟ್ರಿ ಇಲ್ಲದೆ, ಮುಂದಿನ ಗೊತ್ತಿಲ್ಲದೆ, ಪ್ರೀವಿಯಸ್ ನಾಲೆಜ್ ಇಲ್ಲದೆ ನಾನು ಕ್ಲಿಕ್ ಮಾಡಿ ಹೊಡೆದ್ಬಿಟ್ಟು ಅಷ್ಟೇ ತಿಳ್ಕೊಂಡ್ಬಿಡ್ತಾ ಇದ್ದೆ ಸಬ್ಜೆಕ್ಟ್ಗೆ. ಅದನ್ನ ತಪ್ಪಾಗುತ್ತೆ ಅದು, ಯಾಕಂದ್ರೆ ನಮ್ಗೆ ಹಿಂದಿನ ನಾಲೆಜ್ ಇಲ್ಲದ್ರೆ, ಅನ್ಲೈಕ್ ಇಫ್ ಯು ಆರ್ ಅನ್ ಸ್ಟಡೀಡ್ PUC, ನೀವು ಡೈರೆಕ್ಟ್ BSc ಮಾಡ್ತಾ ಇದ್ರ ಅನ್ನೋ ರೀತಿ ಆಗುತ್ತೆ. ಬಟ್ ಅದರಲ್ಲಿ AI ಚೆನ್ನಾಗಿದೆ, ನಾವು ಅದನ್ನ ಸದುಪಯೋಗ ಪಡಿಸಿದ್ರೆ ನಮ್ಗೆ ಎಲ್ಲಾ ನಾಲೆಜ್ ಕೊಡುತ್ತೆ. ಒಂದ್ ಬುಕ್ ಬಿಟ್ಟು 4 ಬುಕ್ ರೆಫರೆನ್ಸ್ ಕೊಡುತ್ತೆ. ನಾವು ಏನಾದ್ರೂ ಬುಕ್ ಓದಿದ್ರೆ ಒಂದೇ ಬುಕ್ ಓದ್ತೀವಿ, ಅದು 4 ಬುಕ್ ರೆಫರೆನ್ಸ್ ಚೆನ್ನಾಗಿ ಕೊಡುತ್ತೆ. ಅದನ್ನ ನಾವು ಡೆವಲಪ್ ಮಾಡಬೇಕು. ಅದ್ರ ಜೊತೆ ನಾವು ಬುಕ್ ಓದೋದನ್ನ ಬಿಡಬಾರ್ದಷ್ಟೇ, ಅದನ್ನ ಆಸ್ ಅ ಟೂಲ್ ಯೂಸ್ ಮಾಡಬೇಕು. ಮೇನ್ ಫೋಕಸ್ ಲೈಕ್ ನಮ್ಮ ಸ್ಟಡೀಸ್ ಮತ್ತು ನಮ್ಮ ಸ್ಕಿಲ್ಸ್ ಮೇಲೆ ನಾವು ನಂಬಿಕೆ ಇಟ್ಕೊಳ್ಬೇಕು.
1: ಓದುವುದು, ಬುಕ್ ಓದುವುದು, ಅದು ಇತ್ತೀಚಿನ ದಿನಗಳಲ್ಲಿ ಮೈನಸ್ ನಲ್ಲಿ ಹೋಗ್ಬಿಟ್ಟಿದೆ. ಒಂದಾನೊಂದು ಕಾಲದಲ್ಲಿ ಇತ್ತು, ಅಫ್ಕೋರ್ಸ್ ಬಿಕಾಸ್ ಟೆಕ್ನಾಲಜಿ ಇದ್ರಿಗಿಲ್ಲ. ಈಗ ಎಲ್ಲ ಪೇಪರ್ ದಿಂದ ಈ ಪೇಪರ್ ಆಗಿಬಿಟ್ಟಿದೆ, ಬುಕ್ ಇಂದ ಈ ಬುಕ್ ಆಗಿಬಿಟ್ಟಿದೆ. ವಿದ್ಯಾರ್ಥಿಯಾದ ನೀವು ಇಷ್ಟು ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿದ್ರ, ನಿಮ್ಮ ಪ್ರಿಫರೆನ್ಸ್ ಏನು, ಬುಕ್ಕಾ ಈ ಬುಕ್ಕಾ?
2: ಡಿಪೆಂಡ್ಸ್, ನಾನು ಏನು ಮಾಡ್ತೀನಿ, ಈ ಬುಕ್ಸ್ನು ಕೆಲವೊಂದು ಓದ್ತೀನಿ, ಕೆಲವೊಂದು ಬುಕ್ಸ್ನು ಓದ್ತೀನಿ. ಬುಕ್ಸ್ ಅಂದರೆ ಕೆಲವೊಂದು ಸ್ಟ್ಯಾಂಡರ್ಡ್ ಬುಕ್ಸ್ ಇದೆ ನಮ್ಮ ಮ್ಯಾಥಮೆಟಿಕ್ಸಲ್ಲಿ ಸ್ಪೆಷಲಿ, ಅಂದರೆ ಗ್ರೂಪ್ಸ್ಗಾಗಿ ಗ್ಯಾಲಿಯನ್ ಇದೆ ಅಂತ, ನಾವು ಗ್ಯಾಲಿಯನ್ ಎತ್ತೀವಿ. ಯಾಕಂದರೆ ಅದರಲ್ಲಿರುವಂಥ ನಾಲೆಜು ಚೆನ್ನಾಗಿದೆ, ಅದು ಓಲ್ಡ್ ಬುಕ್ಸ್ ಇದ್ರೂ ಚೆನ್ನಾಗಿದೆ. ಬಟ್ ಅದೇ ಈ ಬುಕ್ಸ್ ಅಂದರೆ ಈ ಕೆಲವೊಂದು ಅಬೌಟ್ ಗ್ರಾಫ್ ಬೇಕಾಯಿತು ನನಗೆ, ಅಥವಾ ಪರ್ಟಿಕ್ಯುಲರ್ ಟಾಪಿಕ್ ಬೇಕಾಯಿತು ಅಂದರೆ ನಾನು ಈ ಬುಕ್ ಓದೋದು ಪ್ರಿಫರ್ ಮಾಡ್ತೀನಿ. ಯಾಕಂದರೆ ನನ್ನ ಹತ್ರ ಲೈಕ್ ಒಂದು ಬುಕ್ ಓದಬೇಕಂದ್ರೆ ಮ್ಯಾಥಮೆಟಿಕ್ಸಲ್ಲಿ ಸ್ಪೆಷಲಿ ಇಟ್ಸ್ ನಾಟ್ ಲೈಕ್ ಹಿಸ್ಟ್ರಿ, ಹಿಸ್ಟ್ರಿಲಿ ಚೆನ್ನಾಗಿ ಓದ್ಬೋದು, ಬುಕ್ ಓದಬೇಕಂದ್ರೆ ಇಂಟ್ರೆಸ್ಟ್ ಚೆನ್ನಾಗಿರುತ್ತೆ, ಹಿಸ್ಟ್ರಿ ಬುಕ್ಸ್ನು ನಾನು ಓದ್ತೀನಿ. ಬಟ್ ಏನಂದರೆ ಮ್ಯಾಥಮೆಟಿಕ್ಸ್ ಬುಕ್ ಓದಬೇಕಂದ್ರೆ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ನೀವು, ಯಾಕಂದರೆ ಅದ್ರಲ್ಲಿ ಪ್ರಾಕ್ಟಿಕಲಾಗಿ ಜಸ್ಟ್ ಓದ್ಬಿಟ್ಟು ಆಮೇಲೆ ಎಕ್ಸಸೈಸ್ ಮಾಡದೆ ಮುಂದೆ ಹೋಗೋಕ್ಕಾಗೋದಿಲ್ಲ, ಎಕ್ಸಸೈಸ್ ಮಾಡಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಬುಕ್ಸ್ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಬಟ್ ಅದೇ ನಂಗೆ ಶಾರ್ಟ್ ರೆಫರೆನ್ಸ್ ನಾಲೆಜ್ ಬೇಕು ಅಂದರೆ ಒಂದು ಪರ್ಟಿಕ್ಯುಲರ್ ವರ್ಡ್ಗೆ ಅಥವಾ ಇದರಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಬೇಕಾಗಿತ್ತು ಅಂದರೆ ಈ ಬುಕ್ನು ರೆಫರ್ ಮಾಡುತ್ತೆ.
1: ಇಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ನೀವು ಫೇಸ್ ಮಾಡಿದ್ದೀರಾ, ಆಚೆ ಕೇಳುಗರಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದ್ದೇ ಇರ್ತಾರೆ, ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೂ ಆರ್ ಅಬೌಟ್ ಟು ಅಪಿಯರ್ ಆರ್ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಭಾಗವಹಿಸಲಿಕ್ಕೆ, ಯಾವ ಥರದ ತಯಾರಿಕೆ ಅವ್ರು ಮಾಡಬೇಕು, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ತಯಾರಿ ಏನಂದರೆ ನಾವು ಇಂಜಿನಿಯರಿಂಗ್, ಈ ಗೇಟ್ ಎಕ್ಸಾಮ್ ಇರೋದು ಬೇಸಿಕಲಿ ಇಂಜಿನಿಯರಿಂಗ್ ಸಲುವಾಗಿ. ಸೊ ನೀವು ಇಂಜಿನಿಯರಿಂಗ್ ಫಸ್ಟ್ ಇಯರಲ್ಲಿ ಇದ್ದೀರಾ, ಓಕೆ, ನೀವು ಪಿ ಯು ಸಿ ಈಗಲೇ ಮುಗಿಸಿ ಬಂದಿದ್ದೀರಾ, ಸಿಕ್ಸ್ತ್ ಸೆಮ್ ನೀವು ರೆಸ್ಟ್ ಮಾಡಿ, ಅಥವಾ ಒನ್ ಇಯರ್ ತನಕ ಬ್ರಾಂಚ್ ಎಂಟ್ರಿವರೆಗೂ ಎಂಜಾಯ್ ಮಾಡಿ, ಒಂದು ಸ್ವಲ್ಪ ಫ್ರೆಂಡ್ಸ್ಗೆ ಟೈಮ್ ಕೊಡಿ, ಫ್ಯಾಮಿಲಿಗೆ ಟೈಮ್ ಕೊಡಿ, ಅಥವಾ ಎಕ್ಸ್ಪ್ಲೋರ್ ಮಾಡಿ. ಬಟ್ ನೀವು ಯಾವಾಗ ಒಂದು ಸೆಕೆಂಡ್ ಇಯರ್ಗೆ ಬರ್ತೀರಾ, ನೀವು ಎಂಜಾಯ್ಮೆಂಟ್ ಟೈಮ್ ಮಾಡಿ, ನೀವು ಫ್ರೆಂಡ್ಸ್ ಜೊತೆ ಇದ್ದೀರಾ, ಹೊರಗಡೆ ಹೋಗ್ತಾ ಇದ್ದೀರಾ, ಅವಾಗೆಲ್ಲ ಎಂಜಾಯ್ ಮಾಡಿ. ಬಟ್ ಏನಂದರೆ ನೀವು ಮನೆಗೆ ಬರ್ತಿರಲ್ಲ, ಆ ಟೈಮ್ ನಿಮ್ದು ಓನ್ ಆಗಿರಬೇಕು. ಯು ಶುಡ್ ನಾಟ್ ಬಿ ಸ್ಪೆಂಡಿಂಗ್ ದ್ಯಾಟ್ ವಿತ್ ಚಾಟ್ ಆರ್ ಕಾಲ್ಸ್. ಅದನ್ನು ಮಾಡಿದರೆ ನೀವು ಸೆಕೆಂಡ್ ಇಯರ್ದಿಂದ ತ್ರೀ ಇಯರ್ಸ್ಗೆ ನೀವು ಏನಾದರೂ ಅದನ್ನು ಮಾಡಿದರೆ ನಿಮ್ಮ ತ್ರೀ ಇಯರ್ಸಲ್ಲಿ ಇಂಜಿನಿಯರಿಂಗ್ ಮುಗಿಯೋ ನಾಲ್ಕು ವರ್ಷದಲ್ಲಿ ನೀವು ಗೇಟ್ ಕ್ಲಿಯರ್ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ. ಅದೇ ಬಿ ಎಸ್ ಸಿಲಿ ಏನಿರ್ತೀನಿ ಅಂದರೆ ಕೆಲವೊಂದು ಮಕ್ಕಳು ಬಿ ಎಸ್ ಸಿ ಇಲ್ಲಿದ್ರೆ ಲೈಕ್ ನೀವು ಫಸ್ಟ್ ಇಯರ್ದಿಂದಾನೇ ಟ್ರೈ ಮಾಡಿ, ಯಾಕಂದರೆ ಸೆಮಿಸ್ಟರ್ ವೈಸ್ ಸಿಲೆಬಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನೀವು ಅದನ್ನು ಸಿಲೆಬಸ್ನ ಏನ ಒಂದು ಸೆಮ್ ಮುಗೀತು ನಾನು ಎಕ್ಸಾಮ್ ಬರದೆ ಆ ಸಿಲೆಬಸ್ನ ಮರಿತೀನಿ ಅಂತ ಆಗ್ಬಾರ್ದು. ಟು ಬಿ ಆನೆಸ್ಟ್ ಆಗಿ ನನ್ನ ಜೊತೆ ಆಗಿರೋಂಥದ್ದೇ ಇದು ಮಿಸ್ಟೇಕು. ಏನಂದರೆ ನಾನು ಎಮ್ ಎಸ್ ಸಿ ವರ್ಗೂ ನಾನು ನೆಟ್ ಎಕ್ಸಾಮ್ನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಲಿಲ್ಲ. ಆದರೆ ನಾನು ಸ್ಟಾರ್ಟ್ ಮಾಡಿರೋದು ಯಾವಾಗಂದರೆ ಎಮ್ ಎಸ್ ಸಿ ಮುಗೀತಾ ಮುಗಿತಾ ಲಾಸ್ಟ್ ಎಂಡಿಂದ ಸ್ಟಾರ್ಟ್ ಮಾಡಿದೆ. ಸೊ ಇಟ್ ಟು 2 years ಫಾರ್ ಮೀ. ಅದೇ ನಾನೇನಾದರೂ ನನ್ಗೆ ಈಗವರೆಗೂ ಅನಿಸುತ್ತೆ 2 ವರ್ಷ ನಾನು ಕಲ್ಕೊಂಡೆ ಅಂತ, ಅದೇ ನಾನೇನಾದರೂ ಎಮ್ ಎಸ್ ಸಿ ಫಸ್ಟ್ ಇಯರಿಂದ ಮಾಡಿದರೆ ನನಗೆ ಲೈಕ್ ಇಟ್ಸ್ ಆಲ್ಮೋಸ್ಟ್ 1 ಇಯರಲ್ಲೋ ಆಗ್ತಾ ಇತ್ತು, 1 ಇಯರ್ ಉಳಿತಾ ಇತ್ತು ಅಂತ ಅನಿಸುತ್ತೆ. ಟೈಮ್ ಹೋದರೆ ಮತ್ತೆ ಸಿಗೋದಿಲ್ಲ. ಸೊ ನೀವು ಯಾವಾಗಲೂ ತಯಾರಿ ಮಾಡ್ತಾ ಇದ್ದೀನಿ ಅಂದರೆ ಅದೇ ಸಿಲೆಬಸ್ ಇರುತ್ತೆ, ಅದೇ ಇದಿರುತ್ತೆ. ಹೋಗ್ಬಿಟ್ಟು ಜಸ್ಟ್ ಇವತ್ತು ಕಲಿಸಿದರೆ ಅದನ್ನು ಆಮೇಲೆ ನೋಡಕ್ಕೆ ಬರ್ತೆ, ವೀಕ್ಲಿ ಟೆಸ್ಟ್ ಬಂದಾಗ ಅಥವಾ ಮಂತ್ಲಿ ಟೆಸ್ಟ್ ಬಂದಾಗ ಅಂತ ಮಾಡಕ್ಕೆ ಹೋಗ್ಬಿಡಿ. ಅವತ್ತೇ ಇದ್ದಿದ್ರು ಹೋಗಿ ರಾ ನೋಟ್ಸ್ ಮಾಡಿ ಒಂದು ಪೇಪರಲ್ಲಿ ಅಂದ್ರೆ ಲೈಕ್ ಏನು ಸಿಲೆಬಸ್ ಫುಲ್ ಡೇ ಡಿಸೈನ್ ಆಗಿದೆ ಅದನ್ನು ಒಂದು ಪೇಪರಲ್ಲಿ ಸೆಟಲ್ ಆನ್ ಮಾಡಿ, ಜಸ್ಟ್ ಪಾಯಿಂಟ್ ಥರ. ಅಂದರೆ ನಾವು ಹೇಗೆ ಮಾಡ್ತೀವಿ, ಒಬ್ಬ ವ್ಯಕ್ತಿನ ನೋಡಿದ ಮೇಲೆ ಹೇಗೆ ಗೊತ್ತಾಗುತ್ತೆ ಅಲ್ವಾ, ಅವ್ನು ಎಲ್ಲಿಂದ ಇದ್ದಾನೆ, ನಮ್ಮ ಫ್ರೆಂಡ್ ನೋಡಿದ ಮೇಲೆ ಅವ್ನು ಇಲ್ಲಿಂದ ಇದ್ದಾನೆ, ಇವನ ಹೆಸರು ಇದು ಅಂತ ಹೇಗೆ ನಾವು ಚಿಕ್ಕದಾಗ ಡಾಟಾ ಕಲೆಕ್ಟ್ ಮಾಡ್ತೀವಲ್ಲ, ಯಾಕೆ ನಾವು ನೆನ್ಪಿಟ್ಕೋತೀವಿ ಅದೇ ಒಬ್ಬ ವ್ಯಕ್ತಿನ 5 ವರ್ಷ ಹಿಂದೆ ಭೇಟಿಯಾಗಿದ್ರೆ ಈಗ ನೆನ್ಪಿಟ್ಕೊಳ್ಳೋಕ್ಕಾಗೋದಿಲ್ಲ. ಅದೇ ನಮ್ಮ ಸ್ನೇಹಿತ ಇದ್ರೆ 5 ವರ್ಷ ಆದರೂ 10 ವರ್ಷ ಆದ್ರೂ ನೆನ್ಪಿಟ್ಕೋತೀವಿ, ಯಾಕಂದರೆ ಅವ್ನ ಜೊತೆ ನಾವು 1-2 ತಿಂಗಳು ಕಳೆದಿರ್ತೀವಿ. ಹಾಗೆ ನಾವು ಸಬ್ಜೆಕ್ಟ್ಗೆ 1-2 ತಿಂಗಳು ಕಳೆದ್ಮೇಲೆ ನೀವು ಯಾವಾಗಾದರೂ ಎಕ್ಸಾಮ್ ಮೊದಲು 1 ಮಂತ್ ಗ್ಯಾಪ್ ಬಿಟ್ಟರು ನೀವು ಓದ್ಬೋದು, ಅದನ್ನು ನೆನಪು ಮಾಡ್ಕೋಬಹುದು.
1: ನಿಲೇಶ್ ಅವರೇ, ಬಹಳ ಮುಖ್ಯವಾದ ಒಂದು ವಿಷಯ ಏನಂದ್ರೆ ಪರೀಕ್ಷೆ ನಾಳಿದೆ ಅಂತ ತಿಳ್ಕೊಳ್ಳಿ. ನಿಲೇಶ್ ಏನ್ ಮಾಡ್ತಿದ್ರು ಪರೀಕ್ಷೆಗಿಂತ ಒಂದಿನ ಮುಂಚೆ, ಯಾಕೆಂದ್ರೆ ಸ್ಟ್ರೆಸ್ ಚಿಂತೆ ಅನ್ನೋದು ಬಂದೇ ಬರುತ್ತೆ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನದಲ್ಲಿ. ಚಿಂತೆ ಮಾಡಬೇಡಿ ಅಂತ ಹೇಳಿ ಸುಲಭದಲ್ಲಿ ನಾವು ಹೇಳಿ ಕೈ ತೊಳ್ಕೋಬಹುದು. ಆದ್ರೆ ನಿಲೇಶ್ ಅವರು ಏನ್ ಮಾಡ್ತಿದ್ರು, 1 day before ದ ಎಕ್ಸಾಮಿನೇಷನ್, ಅದನ್ನ ಹೇಳ್ಬೋದಾ? ಯಾಕೆಂದ್ರೆ ಅದರಿಂದ ಬಹಳಷ್ಟು ಜನರಿಗೆ ಲಾಭವಾಗುತ್ತೆ.
2: 1 day before ಏನ್ ಮಾಡ್ತಾ ಇದೆ ಅಂದ್ರೆ ಲೈಕ್ 1 day before ಕಿಂತ 1 week ಬೆಟರ್ ಬಿಫೋರ್ ಹೇಳ್ತೀನಿ. 1 week before ಅಂದ್ರೆ 5 days ಹತ್ರ ಏನ್ ಮಾಡ್ತಿದ್ದೆ, ಶಾರ್ಟ್ ನೋಟ್ಸ್ ಮಾಡ್ತಾ ಇದೆ. ಅಂದ್ರೆ ಲೈಕ್ ಮಂತ್ಲಿ ಶಾರ್ಟ್ಸ್ ನೋಟ್ಸ್ ಏನ್ ಇರ್ತಾ ಇತ್ತಲ್ಲ, ಅವನ್ನ ಮತ್ತೆ ಶಾರ್ಟ್ ಮಾಡಿಬಿಟ್ಟು

0: ಕ್ವಶನ್ ಬರುತ್ತೆ ಅಂತ ಬಹಳ ಜನ ಹೇಳ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಆ ಕ್ವಶನ್ ಬರ್ಲಿ ಬಿಡ್ಲಿ ಆದ್ರೆ ನಮ್ಮ ಹುಡುಗರಲ್ಲಿ ಸ್ಟ್ರೆಸ್ ಬಂದ್ಬಿಡುತ್ತೆ, ಹೌದು ಈ ಕ್ವಶನ್ ಬರ್ಬೋದೇನು ಅಂತ. ಮತ್ತೆ ಆ ಟೈಮಲ್ಲಿ ಬುಕ್ ತೆಗೆದ್ಬಿಟ್ಟು ಓದ್ತಾರೆ. ಆಮೇಲೆ ಈ ಎಕ್ಸಾಮ್ಸ್ ಅಲ್ಲಿ ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನೆಗೆಟಿವ್ ಇರುತ್ತೆ. ನೀವು ಆ ಕ್ವಶನ್ ಅಟೆಂಡ್ ಮಾಡಲಿಲ್ಲ ಅಂದ್ರೆ ಬೇರೆ ಕ್ವಶನ್ ಅಟೆಂಡ್ ಮಾಡಿ ಮಾರ್ಕ್ಸ್ ತಗೊಳ್ಳೋದು. ಆದ್ರೆ ನಿಮ್ಗೆ ಯಾರೋ ಒಬ್ಬರು ಹೇಳಿದಾರೆ ಈ ಕ್ವಶನ್ ಬಂದೇ ಬರುತ್ತೆ, ಬಂದ್ರೂ ಬರ್ಲಿಲ್ಲ ಅಂದ್ರೆ ಓಕೆ, ಬರ್ಲಿಲ್ಲ ಅಂದ್ರೆ ನೀವು 5 ನಿಮಿಷ ಸ್ಟ್ರೆಸ್ ತಗೊಂಡಿರ್ತಾ ಅದು ಹೋಯ್ತು. ಬಂದ್ರೂ ನೀವು ಹಾಫ್ ಅವರ್ ಅಟೆಂಡ್ ಮಾಡ್ತೀರಿ, ಯಾಕಂದ್ರೆ 15 ನಿಮಿಷ ಮೊದಲು ಓದಿದ್ದಿರ್ತೀವಿ. ಹಾಫ್ ಆಗಿ ಅಟೆಂಡ್ ಮಾಡಿಬಿಟ್ಟು ನೆಗೆಟಿವ್ ತಗೊಳ್ಳೋಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಏನಂದ್ರೆ ನೀವು ಆಲ್ಮೋಸ್ಟ್ ನಿಮ್ಮ ಎಕ್ಸಾಮ್ 24 ಅವರ್ಸ್ ಮೊದಲು ಮುಗಿಸ್ಬಿಡಿ, ಅದ್ರ ಓದೋದನ್ನು ಕಡಿಮೆ ಮಾಡಿ. ಆದ್ರೆ 24 ಅವರ್ಸ್ ಏನಾದರೂ ಓದೋದಿದೆ ಅಂದ್ರೆ ಒಂದು ಸ್ಕ್ರಾಚಸ್ ಏನಿರುತ್ತಲ್ಲ ಅದನ್ನ ಮಾಡ್ಕೊಳ್ಳಿ. ಇನ್ನೊಂದು ಏನಂದ್ರೆ ಏನಾದರೂ ಮರಿತಾ ಇದ್ದೀವಿ ಅಂದ್ರೆ ಕಾಪಿ ಚೀಟಿ ತಗೊಂಡು ಹೋಗ್ತಾರಲ್ಲ, ಅದ್ರ ಬದಲು ಕಾಪಿ ಚೀಟಿನ ನೀವು ಬರೀರಿ, ಅದನ್ನೇ ಒಂದು 5 ಸತ ನೋಡ್ಕೊಳ್ಳಿ ಹೋಗೋ ಮೊದಲು, ಅಷ್ಟೇನ್ ಮಾಡಿದ್ರೆ ಸಾಕು.
1: ವೆರಿ ನೈಸ್. ಈ ಒಂದು ಕಾಪಿ ಚೀಟಿ ಬಗ್ಗೆ ಹೇಳಿದ್ರೆ ಅದು ಆಕ್ಚುಲಿ ತಪ್ಪು, ಬಟ್ ಅದರಲ್ಲಿ ಹಾಕೋ ನಾವು ಹಾರ್ಡ್ ವರ್ಕ್ ಅನ್ನ ನಾವು ಅದನ್ನೇ ಓದ್ಬೋದಲ್ಲ.
0: ಅದೇ ಅಂದ್ರೆ ನಾನೇನಂದ್ರೆ ಕಾಪಿ ಚೀಟಿ ಇಲ್ಲ ಅಲ್ಲಿ ಒಯ್ದು ಬಿಟ್ಟು ಅದನ್ನು ಪ್ರಮೋಟ್ ಅದನ್ನೇನಂದ್ರೆ ಅದೇ ಚೀಟಿನ ಬರ್ಕೊಳ್ಳಿ, ಹೇಗ್ ಕಾಪಿ ಬರೀತಿರಲ್ಲ ಅದೇ ಬರ್ಕೊಳ್ಳಿ, ಅದನ್ನೇ ಜೇಬಲ್ಲಿ ಇಟ್ಕೊಳ್ಳಿ. ಅದನ್ನ ಒಂದು 4 ಸತ ನೋಡ್ಬೋದು ನೀವು ಎಕ್ಸಾಮ್ ಮೊದಲು ಹೋಗೋ ಮೊದಲು, 4 ಸತ ನೋಡ್ಬಿಟ್ಟು ಎಕ್ಸಾಮ್ ಹೋಗೋ ಮೊದಲು ಅದನ್ನ ಹರಿದು ಹಾಕ್ಬಿಡಿ.
1: ಬಹಳ ಮುಖ್ಯವಾದ ಒಂದು ವಿಷಯ ಏನಂದ್ರೆ, ಈಗ ನೀವು ಈ ತಯಾರಿಕೆಗಳ ಬಗ್ಗೆ ಹೇಳಿದ್ರಿ, ಬಹಳ ಮುಖ್ಯವಾದ ಈ ಪ್ರಶ್ನೆ ಪತ್ರಿಕೆಯನ್ನ ಫೇಸ್ ಮಾಡುವಾಗ ನಮಗೂ ನಮ್ಮ ಟೀಚರ್ಸ್ ಗಳು ಹೇಳ್ತಿದ್ರು, ನೀನೇನಾದ್ರೂ ಪಾಸ್ ಮಾಡಬೇಕು ಅಂದ್ರೆ ನಿನಗೆ ಏನ್ ಬರುತ್ತೆ ಆ ಪ್ರಶ್ನೆಯನ್ನ ಫಸ್ಟ್ ಅಟೆಂಡ್ ಮಾಡು, ಫಸ್ಟ್ ಅಟೆಂಡ್ ಮಾಡು ಅಂತ. ಆದ್ರೆ ದೊಡ್ಡ ತಪ್ಪು, ನಾವು ಏನ್ ಮಾಡ್ತೇವೆ, ಆ 1 ಮಾರ್ಕ್ಸ್ ಕ್ವಶನ್ ಅಥವಾ 2 ಮಾರ್ಕ್ ಕ್ವಶನ್ ಏನ್ ಇರುತ್ತೆ ಅದು ಆಕ್ಚುಲಿ ಬಹಳ ಟ್ರಿಕಿ ಇರುತ್ತೆ. ನಾವು ಅದನ್ನ ನೋಡ್ತೇವೆ, ಇರೋದ್ ಏನ್ ಬರುತ್ತೆ ನೋಡಿ ಅದನ್ನ ಮರ್ತು ಹೋಗ್ತೇವೆ. ನೀವ್ ಹೇಗ್ ಫೇಸ್ ಮಾಡ್ತಿದ್ರಾ ಆನ್ಸರ್ ಕ್ವಶನ್ ಪೇಪರ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
0: ನಾನು ಒಂದ್ಸತ ನೀವೇನ್ ಹೇಳಿದ್ರಲ್ಲ, ನನ್ನ 3rd attempt ಅಲ್ಲಿ ಅದೇ ತಪ್ಪು ಮಾಡಿದ್ದೆ ನಾನು. ಆಕ್ಚುಲಿ ಏನ್ ಮಾಡಿದೆ, 3 ಮಾರ್ಕ್ಸ್ ಕ್ವಶನ್ಸ್ ಗಿಂತ ನಾನು 4.5 ಮಾರ್ಕ್ಸ್ ಗೆ ಅಂದ್ರೆ ಜಾಸ್ತಿ ಮಾರ್ಕ್ಸ್ ಬರುವಂತ ಕ್ವಶನ್ಸ್ ನ ಅಟೆಂಡ್ ಮಾಡಿದ್ರೆ ಟೈಮ್ ಅಲ್ಲಿ ಚೆನ್ನಾಗಿ ಕರೆಕ್ಷನ್ ಆಗುತ್ತೆ ಅಂತ ನಾನು ನೋಡಕ್ ಹೋದೆ. ಬಟ್ ನಾನು ಬೇಸಿಕ್ ಆಗಿ ನನ್ನ 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಪವರ್ಫುಲ್ ಕ್ವಶನ್ಸ್ ಇತ್ತು, ಅಂದ್ರೆ ನಾನು ಮಾಡಬಹುದಾಗಿತ್ತು ಅಂತದ್ದು. ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಆಗ್ಲಿಲ್ಲ. ಆಮೇಲೆ ಇದೇ ಆಗುತ್ತೆ, ನಾವು ಯಾವ ಸೀಕ್ವೆನ್ಸ್ ಅಲ್ಲಿ ಬರಿತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ಎಕ್ಸಾಮ್ ಅಲ್ಲಿ ನಾವು ಏನ್ ಅಟೆಂಡ್ ಮಾಡ್ತಾ ಇದೀವಿ, ನಮ್ ಏನಂದ್ರೆ ಒಂದ್ ಇದ್ ಇರ್ಬೇಕೇನಂದ್ರೆ ಟಾರ್ಗೆಟ್, ನಾವ್ ಒಂದ್ ಏನಾದ್ರು ಒಂದ್ 100 ಮಾರ್ಕ್ಸ್ ಬೇಕಾಗಿದೆ ಅಂತ. ಎಕ್ಸಾಮ್ 200 ಮಾರ್ಕ್ಸ್ ಇರುತ್ತೆ, 100 ಮಾರ್ಕ್ಸ್ ಬೇಕಾಗಿದೆ ಅಂತಕೊಳ್ಳಿ. ನಾವ್ ಒಂದ್ 50 ಮಾರ್ಕ್ಸ್ ಏನಾದ್ರು ಮೊದಲು ಬರ್ತಾ ಇರುತ್ತೆ, ಈಸಿ ಈಸಿ 50 ಮಾರ್ಕ್ಸ್, ಅದನ್ನ ಈಸಿ ಈಸಿ ಮುಗಿಸ್ಬಿಡಿ. ನೀವು ಅದನ್ನ ಮುಗಿಸೋದಕ್ಕೂ ಕಡಿಮೆ ಟೈಮ್ ತಗೋತೀರ, 1 ಅವರ್ ಅಷ್ಟೇ ತಗೋತೀರ ನೀವು ಈಸಿ ಈಸಿ ಮುಗಿಸೋದಕ್ಕೆ. ಅದನ್ನ ಮುಗಿಸ್ಬಿಡಿ. ಆಮೇಲೆ ಏನ್ ಮಾಡಿ, ನಿಮ್ಗೆ ಹಾಫ್ ಅನ್ನಿಸ್ತಾ ಇದೆ, ಮತ್ತೇನಂದ್ರೆ ಈಸಿ ಬಿಡಿಸ್ಬೇಕಾದ್ರೆ ನಮ್ಮ ಮೈಂಡ್ ಅಲ್ಲಿ ಡೊಪಮೆಂಟ್ ಚೆನ್ನಾಗಿ ರಿಲೀಸ್ ಆಗುತ್ತೆ, ಹೌದು ನೀ ಇಷ್ಟು ಮಾಡಿದ್ಯಾ, ಎಸ್ ಓಕೆ ಅಂತ ಒಂದು ಫೀಲಿಂಗ್ ಬರುತ್ತೆ ಒಳಗಡೆಯಿಂದ. ಆ ಫೀಲಿಂಗು ಮುಂದಿನದು ಬೂಸ್ಟ್ ಮಾಡುತ್ತೆ, ಮುಂದಿನ ಕ್ವಶನ್ಸ್ ನ ಬೂಸ್ಟ್ ಮಾಡುತ್ತೆ, ಹೌದು ಮಾಡ್ಬೋದು ಅಂತ. ಯಾವ್ದು ಹಾಫ್ ಇರುತ್ತಲ್ಲ ಅದಕ್ಕೂ ಹೆಲ್ಪ್ ಆಗುತ್ತೆ. ಯಾವುದೋ ಒಂದು ಕ್ವಶನ್ ಬಿಡಿಸ್ತಾ ಇದೀವಿ ಅಂದ್ರೆ ಮುಂದಿನ ಕ್ವಶನ್ಗೂ ರಿಲೇಟ್ ಆಗಿರೋದ್ರಲ್ಲ, ಅದು ಹೆಲ್ಪ್ ಮಾಡುತ್ತೆ. ಅಲ್ಲಿಂದ ನಾವು ಕ್ವಶನ್ಸ್ ಬಿಡಿಸಿದ್ರೆ ಆಮೇಲೆ ಟಫ್ ಕ್ವಶನ್ ಏನಿರುತ್ತೆ ಆಗೋದಿಲ್ಲ ಅನ್ನೋದು, ಅದ್ರ ಬಗ್ಗೆ ಚಿಂತೆ ನಾವು ಬೇಕಾದ್ರೆ ಮಾಡ್ಬೋದು, ಬಿಟ್ಟು ನಡೆಯುತ್ತೆ, ಅದು ನಮ್ಮ ಬೋನಸ್ ಇದ್ದಂಗೆ.
1: ಬಹಳ ಮುಖ್ಯವಾಗಿ ತಾವು ತಮ್ಮ ಎಕ್ಸ್ಪೀರಿಯನ್ಸ್ಗಳ ಮುಖಾಂತರ ಅಲ್ಲಿ ನಮ್ಮ ಕೇಳುಗರಿಗೆ ಡೀಟೇಲ್ ಆದ ಒಂದು ಮಾಹಿತಿ ಅಂಡ್ ಅವ್ರಿಗೂ ಒಂದು ಕ್ಲಿಯರ್ ಆದ ಪಿಕ್ಚರ್ ಸಿಕ್ಕಿರ್ಬೋದು ಅಂತ ಅನಿಸ್ತೇನೆ. ಸ್ನೇಹಿತರೆ, ಇದಾಗಿತ್ತು ಯುವಧ್ವನಿ ಕಾರ್ಯಕ್ರಮ. ಯುವದಿನ ಕಾರ್ಯಕ್ರಮದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡಿರೋ, ಗೇಟ್, ನೆಟ್, ಕೆಸೆಟ್, ಎಂಸೆಟ್ ಹಾಗೂ MSc ಮಾಡಿರೋ ನಿಲೇಶ್ ಜ್ಯೋತಿಬಾ ಅಗಸಿಮನಿ ಅವರು ತಮ್ಮ ಜೀವನದ ಬಗ್ಗೆ, ತಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಹೇಗೆ ಫೇಸ್ ಮಾಡಬೇಕು ಅದರ ಬಗ್ಗೆ, ತಯಾರಿಕೆ ಹೇಗೆ ಮಾಡಬೇಕು, ಮೆಂಟಲ್ ಸ್ಟೇಟಸ್ ಆಫ್ ಅ ಸ್ಟೂಡೆಂಟ್ ಹೇಗಿರಬೇಕು, ಎಲ್ಲವನ್ನ ವಿವರವಾಗಿ ತಿಳಿಸಿದ್ದಾರೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ನಿಲೇಶ್ ಅವರೇ, ಅಂತಹ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಎಸ್ಪೆಷಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಏನಂದ್ರೆ ನನ್ನ ಜರ್ನಿದಲ್ಲಿ ಸಕ್ಸಸ್ ಡೈರೆಕ್ಟ್ ಆಗಿ ಸಿಕ್ಕಿಲ್ಲ, ಇಟ್ಸ್ ಲೈಕ್ ಅ ಸೈನ್ ಗ್ರಾಫ್ ತರ ಇತ್ತು, ಡೌನ್ ಫಾಲು ಅಪ್ಪು ಬಂದಿದೆ. ಅದೇ ಟೈಪ್ ಅಲ್ಲಿ ನಿಮ್ ಲೈಫ್ ಅಲ್ಲಿ ಡೌನ್ ಫಾಲ್ ಇದೆ ಅಂದ್ರೆ ಅಪ್ ಬಂದೇ ಬರುತ್ತೆ. ಮತ್ ಕಷ್ಟಪಡಿ, ಆಮೇಲೆ ಗೈಡೆನ್ಸ್ ತಗೊಳ್ಳಿ ಎಲ್ಲರ ಹತ್ರ. ಆಮೇಲೆ ಏನಿರುತ್ತೆ ಅಲ್ವಾ, ಒಂದು 5 ನಿಮಿಷ ಹತ್ತತ್ತೆ, ಗೂಗಲ್ ಮಾಡಿ ನೋಡಿ ಯಾವ ಎಕ್ಸಾಮ್ ನಿಮ್ಗೆ ಹೆಲ್ಪ್ ಆಗುತ್ತೆ ಏನಾಗುತ್ತೆ ಅಂತ. ಬೇರೆ ಬೇರೆ ಎಕ್ಸಾಮ್ಸ್ ನ ಕಟ್ಟಿ, ಆದ್ರೆ ಓಕೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಪ್ರಯತ್ನ ಮಾಡಿ, ಅದರಲ್ಲಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮತ್ತೇನಂದ್ರೆ ಒಂದೇ ಒಂದು ಹೇಳೋದು ಏನಂದ್ರೆ, ಸಿಲೆಬಸ್ ನ ಏನಾದ್ರು ಕವರ್ ಮಾಡ್ಬೇಕಂದ್ರೆ 3 ಇರಬೇಕು. ಏನಂದ್ರೆ ಪ್ರೀ ರಿಕ್ವಿಸಿಟ್ ಇರುತ್ತೆ, ಆಮೇಲೆ ಲಾಜಿಕ್ ಅನಾಲಿಸಿಸ್ ಏನ್ ಮಾಡುತ್ತೆ ಅಂತ ಇರುತ್ತೆ, ಆಮೇಲೆ ಅದನ್ನ ನಾವು ಲಾಜಿಕ್ ನ ಎಲ್ಲಿ ಅಪ್ಲೈ ಮಾಡಿದ್ವಿ ಹೇಗೆ ಮಾಡಿದ್ವಿ ಅಂತ ಇರುತ್ತೆ. ನಾವು ಪ್ರೀ ರಿಕ್ವಿಸಿಟ್ ನ ಯಾವಾಗ್ಲೂ ಇದೆಲ್ಲ ಅದನ್ನ ಗ್ರಾಸ್ ಮಾಡ್ತಾ ಇರಬೇಕು. ಪ್ರೀ ರಿಕ್ವಿಸಿಟ್ ಅಂದ್ರೆ ನಾವು ಸಬ್ಜೆಕ್ಟ್ ನಾಲೆಜ್ ಇಲ್ಲದೆ ಡೈರೆಕ್ಟ್ ಕ್ವಶನ್ ಅಟೆಂಡ್ ಮಾಡ್ತೀವಿ ಅಂತ ಇರೋದಿಲ್ಲ. ಆಮೇಲೆ ಲಾಜಿಕ್ ನ ಚೆನ್ನಾಗಿ ಬಿಲ್ಡ್ ಮಾಡ್ಕೋಬೇಕು, ಲಾಜಿಕೇ ಇರೋದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ, ಲಾಜಿಕ್ ಇರೋದು. ಪ್ರೀ ರಿಕ್ವಿಸಿಟ್ ಎಲ್ಲರೂ ಮಾಡ್ತಾರೆ ಸಿಲೆಬಸ್ ಅಲ್ಲಿ, ಯಾಕಂದ್ರೆ MSc BSc ಸಿಲೆಬಸ್ ಅಲ್ಲಿ ಪ್ರೀ ರಿಕ್ವಿಸಿಟ್ ಅವ್ರು ಮಾಡಿದಿರ್ತಾರೆ. ನಾವು ಜಸ್ಟ್ ಲಾಜಿಕ್ ನ ಚೆನ್ನಾಗಿ ಬೆಳೆಸಬೇಕು, ಇದನ್ನ ಬೆಳೆಸ್ಕೊಳ್ಳಿ, ನೀವು ನಿಜವಾಗ್ಲೂ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೋಬಹುದು.
1: ಬಹಳ ವಿವರವಾಗಿ ತಮ್ಮ ಈ ಲೈಫ್ ನ ಬಗ್ಗೆ ಎಕ್ಸ್ಪ್ರೆಸ್ ಮಾಡಿದ್ರಿ, ಅದರೊಂದಿಗೆ ಪರೀಕ್ಷೆ ಹೇಗೆ ಅಟೆಂಡ್ ಮಾಡಬೇಕು ಅಂಡ್ ರಿಸಲ್ಟ್ಸ್ ಹೇಗೆ ಫೇಸ್ ಮಾಡಬೇಕು ಅದರ ಬಗ್ಗೆ ತಿಳಿಸಿದ್ರಿ ಕಾರ್ಯಕ್ರಮದಲ್ಲಿ. ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ನೀಲೇಶ್ ಅವರೇ.
0: ಥ್ಯಾಂಕ್ ಯು ಸರ್.

0: अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड
1: KLE फार्मसी कॉलेज बेळगाव शैक्षणिक वर्ष 2026-27 साठी प्रवेश प्रक्रिया सुरू झाली आहे. एअरपोर्ट रोड बसवणकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, PhD. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100 अधिक वर्षाची शैक्षणिक परंपरा आणि अनुभव, जगभरातील 3,000 अधिक माजी विद्यार्थ्यांचे भक्कम नेटवर्क, बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस, परिणामाधारित शिक्षण पद्धती, प्रगत डिजिटल लर्निंग इकोसिस्टम, जागतिक दर्जाचे ग्रंथालय आणि माहिती केंद्र, आधुनिक प्रयोगशाळा व प्रात्यक्षिक प्रशिक्षण सुविधा, आधुनिक वसतिगृहे आणि क्रीडा सुविधा सुद्धा. NAC A+ ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 0831-2471-399 आणि 9740639702. वेबसाइट आहे www.klefarm.edu.
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-2471-482, ಮೊಬೈಲ್ ಸಂಖ್ಯೆ 9448954235.
3: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internship. Get hands-on clinical training across specialties like pediatrics, sports, cardiorespiratory, neuro, orthopedics, OBG and geriatrics. Learn in modern labs and smart classrooms. Access digital libraries, hostel facilities and wide extracurricular activities. Build your future in hospitals, sports, academics, research, fitness centers, or even start your own clinic. Admissions have already started. Hurry up. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

ಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. ಕೆಸಿಇಟಿ ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832 4 0322 ಅಥವಾ www.aletech.ac.in ಗೆ ಭೇಟಿ ನೀಡಿ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್.

ಇನ್ಫೋ ಬಾಸವೆನ್ ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರಾಮ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0834069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: ಕೆ ಎಲ್ ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08-31-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. ಆರೋಗ್ಯದ ಹಾದಿಗೆ ಆಸರೆಯು ನಾವು, ವೈದ್ಯಕೀಯ ಲೋಕದ ಹೆಮ್ಮೆಯು ನಾವು. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ನಿಮ್ಮ ವೃತ್ತಿ ಬದುಕಿಗೆ ನಾವೇ ಸಾರಥಿ. BBT ಪ್ರವೇಶಗಳು ಆರಂಭವಾಗಿದೆ, ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಗೌರವದ ವೃತ್ತಿ ಸೇವೆಗೆ ಇದೆ ಸ್ಫೂರ್ತಿ. KLE ಸಂಸ್ಥೆಯ ಜೊತೆಗೆ ಬೆಳಗಲಿ ನಿಮ್ಮ ಕೀರ್ತಿ. KLE ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8663-5218, ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
1: KLE ಟೆಕ್ನಾಲಜಿಕಲ್ ಯುನಿವರ್ಸಿಟಿ ಬೆಳಗಾವ್ 2026-27 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವ್, KCET ಕೋಡ್ E036 ಆಣಿ ಕಾಮೆಡ್ K ಕೋಡ್ E065. 2025-26 ಮಧ್ಯೆ 500 ಪೇಕ್ಷಾ ಅಧಿಕ ಪ್ಲೇಸ್ಮೆಂಟ್ ಆಫರ್ಸ್ ಪ್ರಾಪ್ತ. ವಿದ್ಯಾರ್ಥ್ಯಾಂ ವಾರ್ಷಿಕ 16 LPA ಪರ್ಯಂತ ಉಚ್ಚತಮ ಪ್ಯಾಕೇಜ್, 150+ ಅಧಿಕ ಅನುಭವಿ ಪ್ರಾಧ್ಯಾಪಕ, ತಸೇಜ್ 50+ ಅಧಿಕ PhD ಧಾರಕ ಶಿಕ್ಷಕ, ಅತ್ಯಾಧುನಿಕ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಆಣಿ ವೈಫೈ ಸುವಿಧೆಸ ಹಾಸ್ಟೆಲ್ ವ್ಯವಸ್ಥಾ. ಉಪಲಬ್ಧ ಅಭ್ಯಾಸಕ್ರಮ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಇಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA, MTech ಇನ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್, ಸಿವಿಲ್. ಇನ್ಫೋಸಿಸ್, ಜುನಿಪರ್, HPE, ಫೆಡರಲ್ ಬ್ಯಾಂಕ್ ಆಣಿ ಬೋಶ್ ಯಾಸಾರ್ಖ್ಯಾ 60+ ಅಧಿಕ ನಾಮಾಂಕಿತ ಕಂಪನಿಯಂಚಿ ಕ್ಯಾಂಪಸ್ ವಿಸಿಟ್. ಅಧಿಕ ಮಾಹಿತಿ ಸಂಪರ್ಕ ಕರಾ 08-31-244-0322 ಆಣಿ www.kletech.ac.in ಯಾ ವೆಬ್ಸೈಟ್ ಲಾ ವಿಸಿಟ್ ಕರಾ.

0: केली फार्मसी कॉलेज बेळगाव शैक्षणिक वर्ष 2026-27 साठी प्रवेश प्रक्रिया सुरू झाली आहे. एअरपोर्ट रोड बसवणकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, पीएचडी. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100 अधिक वर्षाची शैक्षणिक परंपरा आणि अनुभव, जगभरातील 3,000 अधिक माजी विद्यार्थ्यांचे भक्कम नेटवर्क. बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस, परिणामाधारित शिक्षण पद्धती, प्रगत डिजिटल लर्निंग इकोसिस्टम, जागतिक दर्जाचे ग्रंथालय आणि माहिती केंद्र, आधुनिक प्रयोगशाळा व प्रात्यक्षिक प्रशिक्षण सुविधा, आधुनिक वसतिगृहे आणि क्रीडा सुविधा सुद्धा. नॅक ए प्लस ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 0831-2471-399 आणि 9740639702. वेबसाईट आहे www.kleefarm.edu.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-2471-482, ಮೊಬೈಲ್ ಸಂಖ್ಯೆ 9448954235. ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleecet.edu.in ಗೆ ಭೇಟಿ ನೀಡಿ.

0: एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड
1: KLE फार्मसी कॉलेज बेळगाव शैक्षणिक वर्ष 2026 आणि 27 साठी प्रवेश प्रक्रिया सुरू झाली आहे. एअरपोर्ट रोड बसवणकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, PhD. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100 अधिक वर्षाची शैक्षणिक परंपरा आणि अनुभव, जगभरातील 3000 अधिक माजी विद्यार्थ्यांचे भक्कम नेटवर्क, बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस, परिणामाधारित शिक्षण पद्धती, प्रगत डिजिटल लर्निंग इकोसिस्टम, जागतिक दर्जाचे ग्रंथालय आणि माहिती केंद्र, आधुनिक प्रयोगशाळा व प्रात्यक्षिक प्रशिक्षण सुविधा, आधुनिक वसतिगृहे आणि क्रीडा सुविधा सुद्धा. NAC A+ ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 0831-2471-399 आणि 9740-63-9702. वेबसाइट आहे www.kleefarm.edu.
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-2471-482. ಮೊಬೈಲ್ ಸಂಖ್ಯೆ 9448954235.
3: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internship. Get hands-on clinical training across specialties like pediatrics, sports, cardiorespiratory, neuro, orthopedics, OBG and geriatrics. Learn in modern labs and smart classrooms. Access digital libraries, hostel facilities and vibrant extracurricular activities. Build your future in hospitals, sports, academics, research, fitness centers, or even start your own clinic. Admissions have already started. Hurry up. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟ್ರಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋ ಜಲಸಂಧಿ.

0: ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್, ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಮಾಹಿತಿ ನೀಡಿದ್ದಾರೆ. ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೇದ್ ಅಲ್ ನಹ್ಯಾನ್ ಅವರೊಂದಿಗೆ ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ವಿದೇಶಾಂಗ ಸಚಿವರೊಂದಿಗೆ ಸಭೆ ನಡೆಸಿದರು. ರಷ್ಯಾದ ಸರ್ಗೆ ಲ್ಯಾಬ್ಸ್ ರೌ, ಇರಾನಿನ ಅಬ್ಬಾಸ್ ಅಗರ್ಚಿ, ದಕ್ಷಿಣ ಆಫ್ರಿಕಾದ ರೊನಾಲ್ಡ್ ಲೆಮೆಲಾ ಹಾಗೂ ಬ್ರೆಜಿಲ್ನ ಮೌರೋ ವಿಯೇರಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರುಗಳ ಸಮಾವೇಶದ ಹಿನ್ನೆಲೆಯಲ್ಲಿ ಈ ಸಭೆ ನಡೆಯಿತು. ಇದಕ್ಕೂ ಮುನ್ನ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಬ್ರಿಕ್ಸ್ ಸಭೆಯಲ್ಲಿ ಮಾತನಾಡಿ, ಜಾಗತಿಕ ಪರಿಸ್ಥಿತಿಯಲ್ಲಿ ಶಾಂತಿ ಹಾಗೂ ಸುಭದ್ರತೆ ಬಹುಮುಖ್ಯವಾಗಿದೆ. ಇತ್ತೀಚಿನ ಸಂಘರ್ಷಗಳು ಮಾತುಕತೆ ಹಾಗೂ ರಾಜತಾಂತ್ರಿಕ ನಿರ್ವಹಣೆಯೇ ಅತ್ಯುತ್ತಮ ಪರಿಹಾರ ಎಂಬುದನ್ನು ಒತ್ತಿ ಹೇಳಿವೆ ಎಂದರು. ಭಯೋತ್ಪಾದನೆ ವಿರುದ್ದದ ಹೋರಾಟದಲ್ಲಿ ಸಂಘಟಿತ ಸಹಕಾರ ಅಗತ್ಯ ಎಂದು ಹೇಳಿದ ಡಾ ಎಸ್ ಜೈಶಂಕರ್, ಪ್ರಸ್ತುತ ಸಂಘರ್ಷ ಹಾಗೂ ಆರ್ಥಿಕ ಅನಿಶ್ಚಿತತೆ ನಡುವೆ ಬ್ರಿಕ್ಸ್ ರಚನಾತ್ಮಕ ಪಾತ್ರ ವಹಿಸಬಲ್ಲದು ಎಂದರು.
1: We meet at a time of considerable flux in international relations, ongoing conflicts, economic uncertainties, and challenges in trade and technology and climate are shaping the global landscape. There is a growing expectation, particularly from emerging markets and developing countries, that BRICS will play a constructive and stabilizing role. In this background, our discussions today are an opportunity to reflect on global and regional developments and to consider practical ways to strengthen our
0: ಬ್ರಿಕ್ಸ್ ಸಮಾವೇಶ ನಾಳೆಯೂ ಮುಂದುವರಿಯಲಿದ್ದು, ಸಹಕಾರ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತಾಗಿ ಅಧಿವೇಶನಗಳು ನಡೆಯಲಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಬೀಜಿಂಗ್ನಲ್ಲಿಂದು ಮಹತ್ವದ ಸಭೆ ನಡೆಸಿದರು. ವ್ಯಾಪಾರ, ತಂತ್ರಜ್ಞಾನ ಮತ್ತು ಪ್ರಾದೇಶಿಕ ಭದ್ರತೆ ಕುರಿತ ಸಂಘರ್ಷಯುತ ಬಿಗು ಪರಿಸ್ಥಿತಿ ನಡುವೆಯೂ ಉಭಯ ಧುರೀಣರು ಸಹಕಾರದ ಅಗತ್ಯವನ್ನು ಪ್ರತಿಪಾದಿಸಿದರು. ಟ್ರಂಪ್ ಅವರು ತಮ್ಮ 2ನೇ ಅಧಿಕಾರದ ಅವಧಿಯಲ್ಲಿ ಚೀನಾಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಹಾರ್ಮೋನ್ ಜಲಸಂಧಿ ಸುಗಮ ಇಂಧನ ಸಾಗಾಟಕ್ಕೆ ಬೆಂಬಲವಾಗುವ ರೀತಿಯಲ್ಲಿಯೇ ಮುಕ್ತವಾಗಿಯೇ ಇರಬೇಕು ಎಂದು ಸಭೆಯಲ್ಲಿ ಸಹಮತಕ್ಕೆ ಬರಲಾಯಿತು. ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜೊತೆ ಉತ್ತಮ ಮಾತುಕತೆ ನಡೆಸಿದರು ಎಂದು ಶ್ವೇತಭವನದ ಮೂಲಗಳು ತಿಳಿಸಿವೆ. ಸಭೆಯ ನಂತರ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಚೀನಾ ಅಮೆರಿಕ ಪ್ರತಿಸ್ಪರ್ಧಿಗಳಾಗದೆ ಸಹಭಾಗಿತ್ವದಲ್ಲಿ ಮುಂದುವರಿಯಬೇಕೆನ್ನುವ ಬಗ್ಗೆ ಸಭೆಯಲ್ಲಿ ಪ್ರತಿಪಾದಿಸಲಾಯಿತು ಎಂದರು. ಉಭಯ ದೇಶಗಳ ನಡುವೆ ಭಿನ್ನಾಭಿಪ್ರಾಯಕ್ಕಿಂತ ಪರಸ್ಪರ ಹಿತಾಸಕ್ತಿಯ ವಿಚಾರಗಳೇ ಹೆಚ್ಚಿವೆ ಎಂದು ಹೇಳಿದ ಚೀನಾ ಅಧ್ಯಕ್ಷರು, ಈ ನಿಟ್ಟಿನಲ್ಲಿ ದ್ವಿಪಕ್ಷೀಯ ಸಂಬಂಧದಲ್ಲಿ ಹೊಸ ಅಧ್ಯಾಯ ತೆರೆಯಲು ಕರೆ ನೀಡಿದರು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಸಕಾರಾತ್ಮಕ ನಿಲುವು ವ್ಯಕ್ತಪಡಿಸಿ ಅಮೆರಿಕ ಚೀನಾ ಸಂಬಂಧಗಳು ಹಿಂದೆಂದಿಗಿಂತ ಉತ್ತಮವಾಗಲಿದೆ ಎಂದರು. ಅಮೆರಿಕದ ಪ್ರಮುಖ ವ್ಯಾಪಾರ ಕಂಪನಿಗಳು ಹಾಗೂ ತಂತ್ರಜ್ಞಾನ ಕಂಪನಿಗಳು ತಮ್ಮ ನಿಯೋಗದಲ್ಲಿ ಇರುವುದನ್ನು ಉಲ್ಲೇಖಿಸಿದ ಟ್ರಂಪ್, ಚೀನಾದಲ್ಲಿ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆ ವಿಸ್ತರಿಸಲು ಅಮೆರಿಕ ಉತ್ಸುಕವಾಗಿದೆ ಎಂದರು. ರಾಷ್ಟೀಯ ವಿಕೋಪ ಪ್ರಕ್ರಿಯಾ ಪಡೆ ಎನ್ಡಿಆರ್ಎಫ್ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ನೆರವಿಗೆ ಧಾವಿಸುತ್ತಿದ್ದು ಜನಾನುರಾಗಿಯಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗಾಜಿಯಾಬಾದ್ನಲ್ಲಿಂದು ನಡೆದ ಎನ್ಡಿಆರ್ಎಫ್ ರಾಷ್ಟಪತಿಗಳ ವರ್ಣ ಪ್ರಶಸ್ತಿ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಎನ್ಡಿಆರ್ಎಫ್ ಕಳೆದ 20 ವರ್ಷಗಳಲ್ಲಿ ಪ್ರಕೃತಿ ವಿಕೋಪ ಹಾಗೂ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ಸಹಾಯಕ್ಕೆ ಬರುತ್ತಿದ್ದು ರಾಜ್ಯ ಹಾಗೂ ಪಂಚಾಯತ್ ಮಟ್ಟದಲ್ಲೂ ಸೇವೆ ಸಲ್ಲಿಸುತ್ತಿದೆ. ಈ ಕಾರ್ಯದಲ್ಲಿ ಎನ್ಸಿಸಿ, ಎನ್ಎಸ್ಎಸ್ ಸಾವಿರಾರು ಸಂಖ್ಯೆಯ ಆಪದ್ ಮಿತ್ರರ ಸೇವೆ ಬಳಸಲಾಗುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ವಿಕೋಪ ತಡೆ ಮೂಲ ಸೌಕರ್ಯ ಕ್ಷೇತ್ರದಲ್ಲಿ ಮುಂದಾಳತ್ವ ವಹಿಸಿದೆ. ವಿಕೋಪ ನಿರ್ವಹಣಾ ವಲಯದಲ್ಲಿ ಭಾರತ ನಿಸ್ಸಂಶಯವಾಗಿ ಜಾಗತಿಕ ನಾಯಕತ್ವ ಸ್ಥಾನದಲ್ಲಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚುನಾವಣಾ ಆಯೋಗ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಸುವುದಾಗಿ ಪ್ರಕಟಿಸಿದೆ. ಪ್ರಸ್ತುತ ನಡೆಯುತ್ತಿರುವ ಮನೆ ಪಟ್ಟಿ ಜನಗಣತಿ ಗಮನದಲ್ಲಿ ಇಟ್ಟುಕೊಂಡು 3ನೇ ಹಂತದ ಮತಪಟ್ಟಿ ವಿಶೇಷ ಪರಿಷ್ಕರಣೆ ನಿಗದಿಪಡಿಸಲಾಗಿದೆ ಎಂದು ಆಯೋಗ ತಿಳಿಸಿದೆ. ಕರ್ನಾಟಕ, ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ಜಾರ್ಖಂಡ್, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ಸಿಕ್ಕಿಂ, ತ್ರಿಪುರಾ, ತೆಲಂಗಾಣ ಮತ್ತು ಉತ್ತರಾಖಂಡ್ಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಇದಲ್ಲದೆ ದೆಹಲಿ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದೀವ್ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಮತಪಟ್ಟಿ ಪರಿಷ್ಕರಣೆ ನಿಗದಿಯಾಗಿದೆ. ಭಾರತೀಯ ಸೇನಾಪಡೆ ಮತ್ತು ನೌಕಾಪಡೆ ಅಂತರ್ ಸೇವಾ ಸಹಕಾರ ಬಲವರ್ಧನೆಗಾಗಿ ಇಂದು ಒಪ್ಪಂದವೊಂದಕ್ಕೆ ಸಹಿ ಹಾಕಿದೆ. ಸೇನಾಪಡೆಯ ಪರವಾಗಿ ಲೆಫ್ಟಿನೆಂಟ್ ಜನರಲ್ PVS ಕೌಶಿಕ್ ಅಡ್ಜೆಂಟ್ ಜನರಲ್ ಹಾಗೂ ನೌಕಾಪಡೆಯ ಪರವಾಗಿ ಸಿಬ್ಬಂದಿ ಮುಖ್ಯಸ್ಥ ವೈಸ್ ಅಡ್ಮಿರಲ್ ಗುರುಚರಣ್ ಸಿಂಗ್ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಅಂತರ ಸೇವಾ ಸಹಕಾರದ ಸಂಸ್ಥೀಕರಣ ಕಾರ್ಯಾಚರಣೆಗಳಲ್ಲಿ ಸಹಯೋಗ ಬಲವರ್ಧನೆ ಹಾಗೂ ಆಂತರಿಕ ವಿನ್ಯಾಸ ವಿಚಾರದಲ್ಲಿ ಸಮನ್ವಯತೆ ಮೊದಲಾದ ವಿಚಾರಗಳನ್ನು ಈ ಒಪ್ಪಂದ ಒಳಗೊಂಡಿದೆ. ಭಾರತದ ಸಗಟು ಬೆಲೆ ಸೂಚ್ಯಾಂಕ ಏಪ್ರಿಲ್ ತಿಂಗಳಲ್ಲಿ ಕಳೆದ 42 ತಿಂಗಳಲ್ಲೇ ಅತ್ಯಧಿಕ ಎನಿಸಿದ ಶೇಕಡ 8.3 ಪ್ರಮಾಣ ತಲುಪಿದೆ. ಮಾರ್ಚ್ ತಿಂಗಳಲ್ಲಿ ಇದು ಶೇಕಡ 3.88 ಖನಿಜ ತೈಲ ಬೆಲೆಯಲ್ಲಿನ ಹೆಚ್ಚಳ, ಕಚ್ಚಾ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮೂಲ ಲೋಹಗಳು, ತಯಾರಿಕಾ ಉತ್ಪನ್ನಗಳು ಹಾಗೂ ಆಹಾರೇತರ ವಸ್ತುಗಳ ಬೆಲೆ ಹೆಚ್ಚಳ ಸೂಚ್ಯಾಂಕ ಏರಿಕೆಗೆ ಕಾರಣವಾಗಿದೆ ಎಂದು ವಾಣಿಜ್ಯೋದ್ಯಮ ಸಚಿವಾಲಯ ಬಿಡುಗಡೆ ಮಾಡಿದ ದತ್ತಾಂಶಗಳಿಂದ ವ್ಯಕ್ತವಾಗಿದೆ. ಒಮನ್ನ ಕರಾವಳಿಯಲ್ಲಿ ಭಾರತೀಯ ಧ್ವಜದ ನೌಕೆ ಮೇಲೆ ನಿನ್ನೆ ನಡೆದ ದಾಳಿ ಬಗ್ಗೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಇದು ಸಹಿಸಿಕೊಳ್ಳಲಾಗದ ವಿಚಾರವಾಗಿದೆ ಎಂದು ವಿದೇಶಾಂಗ ವ್ಯವಹಾರ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ. ವಾಣಿಜ್ಯ ಹಾಗೂ ನಾಗರಿಕ ನೌಕೆಗಳನ್ನು ಗುರಿಯಾಗಿಸಿಕೊಳ್ಳಲಾಗುತ್ತಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯ ದಾಳಿಯಲ್ಲಿ ಭಾರತೀಯ ನೌಕೆಯಲ್ಲಿದ್ದ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿಸಿರುವ ಜೈಸ್ವಾಲ್ ಅವರನ್ನು ರಕ್ಷಿಸಿರುವುದಕ್ಕಾಗಿ ಒಮನ್ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಹಾಗೂ ಭಾರತದ ಅಗ್ರ ಶ್ರೇಯಾಂಕದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಪಂದ್ಯದಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಪಿವಿ ಸಿಂಧು ಡೆನ್ಮಾರ್ಕ್ನ ಅಮಲಿ ಶುಲ್ಜಾ ಅವರನ್ನು 21-13, 21-15 ಅಂತರದಿಂದ ಪರಾಭವಗೊಳಿಸಿದರು. ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ಸ್ನಲ್ಲಿ ವಿಶ್ವದ ಹಾಲಿ ಚಾಂಪಿಯನ್ ಜಪಾನಿನ ಅಕಾನೆ ಯಮಕುಚಿ ಅವರನ್ನು ಎದುರಿಸಲಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋಜ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
5: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
6: ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
7: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968585, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
8: ಆರೋಗ್ಯದ ಹಾದಿಗೆ ಆಸರೆಯು ನಾವು, ವೈದ್ಯಕೀಯ ಲೋಕದ ಹೆಮ್ಮೆಯು ನಾವು. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ನಿಮ್ಮ ವೃತ್ತಿ ಬದುಕಿಗೆ ನಾವೇ ಸಾರಥಿ. BBT ಪ್ರವೇಶಗಳು ಆರಂಭವಾಗಿದೆ, ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಗೌರವದ ವೃತ್ತಿ ಸೇವೆಗೆ ಇದೇ ಸ್ಫೂರ್ತಿ. KLE ಸಂಸ್ಥೆಯ ಜೊತೆಗೆ ಬೆಳಗಲಿ ನಿಮ್ಮ ಕೀರ್ತಿ. KLE ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8663335218. ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड
1: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100 ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000 ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
2: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆ ಬೈಲಾಂಗಲ್ ತಾಲೂಕಿನ ಮೇಟಿಹಾಳ್ ಗ್ರಾಮದ ಪ್ರಗತಿಪರ ಕೃಷಿ ಮಹಿಳೆಯಾದಂತಹ ಶ್ರೀ ಸುರೇಖಾ ಶಿವಾನಂದ್ ಪೂಜಾರ ಅವರು ತಮ್ಮ 1 ಎಕರೆ ಕೃಷಿ ಭೂಮಿಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದು ಸುತ್ತಮುತ್ತಲಿನ ರೈತರ ಗಮನ ಸೆಳೆದಿದ್ದಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬಹು ಬೇಡಿಕೆ ಇದ್ದು, ಸುರೇಖಾ ಪೂಜಾರ ಅವರು ಡ್ರ್ಯಾಗನ್ ಫ್ರೂಟ್ ಬೆಳೆಯುವ ವಿಧಾನ, ನಾಟಿ ಮಾಡುವ ಕುರಿತು ನಿರ್ವಹಣೆ ಮತ್ತು ಮಾರುಕಟ್ಟೆ ಸೌಲಭ್ಯಗಳ ಕುರಿತು ಮಾಹಿತಿ ಹಂಚಿಕೊಂಡಿದ್ದು ಹೀಗೆ.
3: ನಮ್ಮ ಕೇಳುವರಿಗೆ ತಮ್ಮ ಪರಿಚಯ ಮಾಡಿಕೊಡಿ.
4: ಸರ್, ನನ್ನ ಹೆಸರು ಶ್ರೀಮತಿ ಸುರೇಖಾ ಶಿವಾನಂದ್ ಪೂಜಾರ್. ನಮ್ಮ ಊರು ಮೇಟಾಲ್ ಗ್ರಾಮದ ವಾಸಿ ಇರುತ್ತೇನೆ.
3: ತಮ್ಮ ಕೃಷಿ ಭೂಮಿ ಎಷ್ಟಿದೆ?
4: ಸರ್, ನಮ್ದು ಕೃಷಿ ಭೂಮಿ 32 ಎಕರೆ. ಅದರಲ್ಲಿ ನಾವು 1 ಎಕರೆ 10 ಗುಂಟೆ ಇದು ಡ್ರ್ಯಾಗನ್ ಮಾಡಿದ್ದೇವೆ.
3: ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ?
4: 2 ವರ್ಷ ಆಯ್ತು ಸರ್. March 13 ಈ 24 March 13 2 ವರ್ಷ ಆಯ್ತು.
3: 1 ಎಕರೆಯಲ್ಲಿ ಈ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಸ್ತಾ
4: ಇದ್ದೀರಾ?
3: ಉಳಿದ ಭೂಮಿಯಲ್ಲಿ
4: ಕಬ್ಬು, ಗೊಂಜಾಳ, ಸೋಯಾಬೀನ್ ಇದನ್ನೆಲ್ಲ ಮಾಡ್ತಾರೆ.
3: ಈ ಡ್ರ್ಯಾಗನ್ ಫ್ರೂಟ್ಸ್ ಮಾಡ್ಬೇಕಂತಂದು ನಿಮ್ಗೆ ಯಾರು ಪ್ರೇರಣೆ?
4: ಸರ್, ಇದು ಪ್ರೇರಣೆ ಅಂತಂದ್ರೆ, ಒಂದ್ಸಲ ಏನಾಯ್ತು, ನಮ್ಮ ಮಗ ಡಾಕ್ಟರ್ ಅದಾರ, ಅವರು ಒಂದು ವಿಡಿಯೋ ಕಳಿಸಿದ್ರು ನಂಗೆ, ಇದನ್ನ ನೋಡಿ ಅಮ್ಮ ಏನ್ ಮಾಡ್ತೀಯ ಅಂತ ಹೇಳಿ. ಅದನ್ನ ನೋಡಿದ್ಮೇಲೆ ನನಗ ಏನಾಯ್ತು,

0: ಮೊದ್ಲಿಂದ ನನಗೆ ಫಲ ಐತಿ, ಹಣ್ಣಿನ ತೋಟ ಮಾಡ್ಬೇಕಂತ ಭಾಳ ಇಚ್ಛೆ ಆಯ್ತು. ಅದಕ್ಕೆ ನೋಡೋನ್ ತಡಿ ಅಂತ ಅದನ್ನ ನೋಡಿದ ತಕ್ಷಣ ಹಂಗಾರ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಆಯ್ತು. ಮನೆಯಲ್ಲಿ ಮಾತ್ರ ಎಲ್ಲರೂ ನಿನಗೆ ರಿಟೈರ್ಡ್ ಆಗಿದ್ದೀವಿ ಸುಮ್ಮನೆ ಇರು, ಆರಾಮಿರೋದು ಬಿಟ್ಟು ನಿನಗೆ ಯಾತಕ್ಕೆ ಬೇಕಾಗೈತಿ ಅಂತ ಎಲ್ಲರೂ ಫಸ್ಟ್ ನನಗೆ ಬೇಡ ಅಂದ್ರು. ಆದ್ರೆ ನಾ ಏನು ಮಾಡಿ 6 ತಿಂಗಳವರೆಗೆ ಅದನ್ನು ಅಭ್ಯಾಸ ಮಾಡಿ ಆಮೇಲೆ ಮಾಡಬೇಕಂತ ಒಂದು ತೀರ್ಮಾನ ಮಾಡಿ ಮೊದಲು ಹಾವೇರಿಗೆ ಹೋಗಿದ್ದೇವೆ ಸರ್. ಹಾವೇರಿಯಲ್ಲಿ ಒಬ್ಬರು ಮಾಡಿದರು, ಅದನ್ನು ನೋಡಿದ್ಮೇಲೆ ನಂಗೆ ಅವ್ರು ಹೇಳಿದ್ಮೇಲೆ ಹಂಗಾರೆ ಮಾಡಬೇಕು, ನಮ್ಗೆ ಸಸಿ ಕೊಡ್ತೀರೇನ್ರಿ ಅಂತ ಕೇಳಿದೆ. ಅವರೇನಂದ್ರು ಇಲ್ಲ ಮೇಡಮ್, ಮೊದಲು ಅಡ್ವಾನ್ಸ್ ನೀವು ಹೇಳ್ಬೇಕು, ಈಗ ಸದ್ಯ ನಮ್ಗೆ ಸಸಿ ಇಲ್ಲ ಅಂತಂದ್ರು. ಅದಕ್ಕೆ ಮನಸ್ಸಿಗೆ ಬೇಜಾರಾಯ್ತು. ಆಮೇಲೆ ಅತಿನಿ ಒಳಗೆ ಒಬ್ರು ಮಾಡಿದಾರೆ, ಅವ್ರನ್ನ ಕೇಳಿದೆ. ಅವ್ರೇನಂದ್ರು ನಿಮ್ಮ ಬೆಳಗಾವಿಗೆ ಬರೋದಿಲ್ಲ ಅಂದ್ರೆ ಸರ್, ಮೇಡಮ್ಮ ಹಾ ಈ ವಾತಾವರಣಕ್ಕೆ ಬರೋದಿಲ್ಲ, ನೀವು ಮಾಡಬೇಡ್ರಿ, ನಿಮ್ಮ ಸಸಿ ಬೇಕಾದ್ರೆ ಕೊಡ್ತೇನೆ, ಆದ್ರೆ ನಾ ಜವಾಬ್ದಾರಿ ಇಲ್ಲ ಅಂತ. ಹಂಗನ್ಕೂಲೇ ನಾ ಏನು ಮಾಡಿದ್ನಿ, ಇವ್ರು ಹಿಂಗಂದ್ರಲ್ಲ ಅಂತ ಅವ್ರನ್ನ ಕೇಳ್ದೇ ಬಿಟ್ಟನೆ. ಬಿಟ್ಟು ಮತ್ತೆ ಯೂಟ್ಯೂಬ್ದಾಗ ಸರ್ಚ್ ಮಾಡಿ ಅಂದರೆ ಯಾವ್ಯಾವ ನರ್ಸರಿ ಎಲ್ಲೆಲ್ಲದಾವ ಅಂಥೇಳಿ. ಆಮೇಲೆ ನನಗೊಂದು ತವಿಷ್ಕಾ ನರ್ಸರಿ ಬರಡ್ ಅಂಥೇಳಿ ಮಹಾರಾಷ್ಟ್ರದಲ್ಲಿ ಸಾಂಗ್ಲಿ ಡಿಸ್ಟಿಕ್ ಪೈಠಣ ಹತ್ರ ಬರಡ್ ಅಂತ ಅಲ್ಲಿ ಅವ್ರು ಕೇಳಿದ್ರು. ಅಲ್ಲಿ ಅದನ್ನು ನೋಡಿ ನಾ ಏನು ಮಾಡಿದ್ನಿ, ಫೋನ್ ಮಾಡಿದೆ ಅವ್ರಿಗೆ, ಸರ್ ಮತ್ತು ನಮಗೆ ಹಿಂಗೆ ಬೇಕಾಗಿದ್ದಾವೆ ಸಸಿ, ನಿಮ್ಮ ತೋಟ ನೋಡೋಕೆ ಬರ್ಬೋದೇನಾ ಅಂಥೇಳಿ. ಆಯ್ತು ಮೇಡಮ್ ಬರ್ರಿ ನೀವು ಅಂತಂದರು. ಒಂದು ದಿವ್ಸ ಹೋಗೇ ಬರೋಣ ಅಂತೇಳಿ ನಾನು ನಮ್ಮ ಮನೆಯವರು ಹೋಗಿ ನೋಡೋಣ. ನಂಗೆ ಭಾಳ ಖುಷಿ ಆಯಿತು. 4 ಎಕರೆ ಮಾಡಿದಾರೆ ಅವರು, ಆ 4 ಎಕರೆ ಜಮೀನು ಭಾಳ ಚೆನ್ನಾಗಿದೆ. ಅದನ್ನು ನೋಡಿ ಅಂಕ ನನಗೆ ಸಸಿ ಕೊಡ್ತಾರೆ ಏನಂದ್ಕೊಳ್ಳಿ. ಆಯ್ತು ಮೇಡಮ್, ನೀವು ಅಡ್ವಾನ್ಸ್ ರೊಕ್ಕ ಕೊಟ್ಟರೆ ನಾವು ಮಾಡೇ ಕೊಡ್ತೇವೆ ಅಂದರು. ಅದಕ್ಕೆ ನಾನು 3,000 ಸಸಿ 900 ಆರ್ಡ್ರ್ ಕೊಟ್ಟೆ. 100 ರೂಪಾಯಿಗೆ ಒಂದು ಸಸಿ ಅಂದ್ರೆ ಆದರೂ ಹೂ ಅಂದೆ ಅವಾಗ, ಈಗ ಸಸಿ ಎಲ್ಲ ಸವಿದ ಆದ 100 ರೂಪಾಯಿನ ಅಂದ್ಕೊಳ್ಳಿ ಹೂಣೋ ಅಂದೆ, ಯಾಕಂದ್ರೆ ನನಗೆ ಮಾಡಬೇಕಾಗಿತ್ತು. ಆಮೇಲೆ ಬಂದು ಅಲ್ಲಿ ಆರ್ಡ್ರ್ ಕೊಟ್ಟು ಬಂದು ಆಮೇಲೆ ಇದೆಲ್ಲ ಹೊಲ ಎಲ್ಲ ಮೊದಲು ನೆಗ್ಲ ಓಡಿಸ್ಬೇಕ್ರಿ. ಮೊದಲೆಲ್ಲ ನಾನು ಟ್ಯಾಕ್ಟರಿಂದ ಎಲ್ಲ ಉಳುಮೆ ಮಾಡಿ ಮತ್ತು ಅದಕ್ಕೆ ತೆಗ್ಗು ಮಾಡ್ಬೇಕ್ರಲ್ಲ, ಆಮೇಲೆ ಅದು ಡಿಗ್ಗಿಂಗ್ ಮಿಷಿನಿಂದ ತೆಗಿಬೇಕಂದ್ರು. ಅದ್ರಾಗ ಒಂದು 20,000 ರೂಪಾಯಿ ಕೊಟ್ಟು ತರಿಸಿದೆ. ಎರಡ ತೆಗೆಯೋ ಕೊಡ್ದ ಮುರಿದು ಬಿಡ್ತದೆ, ಮುರಿದು ಬಿಟ್ಟರು, ಯಾಕಂದ್ರೆ ಕಲ್ಲು ಭೂಮಿ ಇರೋದ್ರಿಂದ ಅದು ಇಲ್ಲಿ ಇದಾಗಲಿಲ್ಲ. ಆಮೇಲೆ ಏನು ಮಾಡೋದು ಅಂತ ಮತ್ತು JCP ಹಚ್ಚಿ ಇಲ್ಲಿ 16 ಸಾಲದವ್ರು ಸರ್, 16 ಸಾಲ ತೆಗಿಸಿ ಆಮೇಲೆ 726 ಕಂಬಕ್ಕೆ ಆಮೇಲೆ ಅಷ್ಟು ಕಂಬದ ಮೇಲೆ ಪೋಲ್ ಬೇಕು, ರಿಂಗ್ ಬೇಕ್ರಿ. ಅಂದರೆ ನಾವು ರಿಂಗ್ ಪೋಲ್ ಸಿಸ್ಟಮ ಮಾಡ್ಬೇಕಂತೇಳಿ. ಇದ್ರಾಗ 2 ಸಿಸ್ಟಮ್ ಐತಿ, ಒಂದು ಟ್ರಾಲಿ ಸಿಸ್ಟಮ್, ಒಂದು ಇದು. ನಾವು ಇದು ಪೋಲ್ ಮತ್ತು ರಿಂಗ ಮಾಡೋಣ ಅಂತ ಮಾಡಿದ್ವಿ. ಆಮೇಲೆ ಇದು 6 ಲಕ್ಷ ಖರ್ಚು ಬರ್ತೇವೆ ಅಂದ್ರೆ ಸರ, ಖರೆ ನಮ್ಗೆ 10 ಲಕ್ಷದ ಮೇಲೆ ಇದು ಬಂತು, ಉಳಿದಿದ್ದೆಲ್ಲ ಕೂಡ ಒಂದು 20 ಲಕ್ಷದ ಮೇಲೆ ಬಂತು ನಮಗೆ. ಆದ್ರೆ ಮಾಡಿದ್ರೆ ಏನು ಕಷ್ಟ ಆಯಿತು, ಆದ್ರೆ ಅದ್ರ ಉತ್ಪನ್ನ 3 ವರ್ಷದ ನಂತರ ಆದರೂ ನಮ್ಗೆ ನಾವು ಹಾಕಿದ್ದು ಬರ್ತೈತಿ ಅನ್ನೋ ಧೈರ್ಯ ಬಂತು. ಹಿಂಗಾಗಿ ಈ 2ನೇ ವರ್ಷ ಮುಗೀತು, ಈಗ ಸೀಸನ್ ಶುರು ಆಯ್ತು ಸರ್.
1: ಈ ಡ್ರ್ಯಾಗನ್ ಬೆಳೆಯಲ್ಲಿ ಮತ್ತೇನಾದರೂ ಉಪಬೆಳೆ ಬೆಳಿಬೋದು?
0: ಹಾಂ, ಬೆಳಿಬೋದು ಸರ್. ನಾವು 2 ವರ್ಷ ಚೆಂಡು ಹೂವಿನ ಗಿಡ ಹಚ್ಚಿದ್ವಿ, ಟೊಮೆಟೊ ತೊಗೊಂಡಿವಿ, ಆಮೇಲೆ ಬೀನ್ಸ್ ಹಾಕಿದ್ವಿ. ಈಗ ದೊಡ್ಡ ಆದಮೇಲೆ ಏನಾಕೈತಿ, ಇನ್ಮೇಲೆ ಬರೋದಿಲ್ಲ ಸರ್, ಎಲ್ಲಿ ದೊಡ್ಡ ಹಾಕಾವಲ್ಲ. ಅದಕ್ಕೆ ಇನ್ನೇನು ಮಾಡೋದು ಅಂತ ತಿಳ್ಕೊಂಡು ನಾನು ನಡುವ ಜಾಗ ಖಾಲಿ ಹೋಗ್ತೈತಲ್ಲ ಅಂಥೇಳಿ ವಿಚಾರ ಮಾಡೋಣ. ಒಬ್ಬರು ಬಾಗಿಲು ಕೊಟ್ಟವ್ರು ಹಂಗೆ ಬಂದಿದ್ದರು, ಅವರು ಬಾಂಡ್ ಮಾಡ್ಕೊತಾರೆ ಸರ್, ಚತುರ್ವೇದಿ ಅಂಥೇಳಿ 2 ಇದರಿಂದ ಸೊಸೈಟಿ ಇದಾವಂತ. ಅವರು ಅದನ್ನು 500 ಸಸಿ ಕೊಡ್ತಾರೆ ಒಂದು ಎಕ್ರೆಗೆ, 500 ಸಸಿ ಕೊಟ್ಟರು. ಅವನ್ನು ಆಫ್ರಿಕನ್ ಮಹಾಗಣಿ ಅಂತ, ಇದು 15 ವರ್ಷಕ್ಕೆ ಉತ್ಪನ್ನ ಬರ್ತದೆ ಅಂತ. ಕಟಾವ್ ಆತಂದ್ರೆ 1 ಕೋಟಿ ಬರ್ತದೆ ಅಂತ ಯಾರು 15 ವರ್ಷಕ್ಕೆ. 500 ಸಸಿಗಳನ್ನ ಹಚ್ಚವ್ರಿ, ಮತ್ತು ಹಣ್ಣಿನ ಗಿಡನ ಹಚ್ಚವ್ರಿ.
1: ಮತ್ತು ಇದಕ್ಕೆ ಗೊಬ್ಬರ ಅದು
0: ಸರ್, 1 ವರ್ಷಕ್ಕೆ 3 ಸಲ ಗೊಬ್ಬರ ಹಾಕ್ಕೊಡ್ಬೇಕ್ರಿ ಇದಕ್ಕೆ. ಅಂದರೆ ಸಗಣಿ ಗೊಬ್ಬರ ಇರ್ಬೋದು, ಸಾವಯವ. ಆಮೇಲೆ 15 ದಿವಸಕ್ಕೊಮ್ಮೆ ಜೀವಾಮೃತ ಅಂತ ಮಾಡಬೇಕು. ಆಮೇಲೆ ಸಣ್ಣ ಪುಟ್ಟ ಅಂದರೆ ಚುಕ್ಕೆ ರೋಗ ಬರ್ತೈತಿ ಇದಕ್ಕೆ, ಹವಾಮಾನ ಚೇಂಜ್ ಆದ್ಕೂಡಲೇ ಆ ಚುಕ್ಕೆ ರೋಗ ಬಂದ್ರೆ ಅದಕ್ಕೆ ಸ್ಪ್ರೇ ಮಾಡಬೇಕು. ಆದ್ರೆ ಯಾವಾಗ ಬೇರೆಗಳು ಗಟ್ಟಿ ಆಕವಲ್ಲ ಆಮೇಲೆ ರೋಗ ಕಡಿಮೆ ಆಕವ್ರ ಅದಕ್ಕೆ, ಅದಕ್ಕೆ ಈ 2 ವರ್ಷದ ನಂತರ ಅದು ರೋಗಗಳು ಕಡಿಮೆ ಆಗ್ಯಾವ. ಮೊದಲೇ ವರ್ಷ ಸ್ವಲ್ಪ ತ್ರಾಸ ಆಕೈತಿ, ಈಗ ಇರುವಿ ಬರ್ತೈತಲ್ಲ ಅದಕ್ಕೆ ಬೇವಿನ ಎಣ್ಣೆ ಸ್ಪ್ರೇ ಮಾಡಬೇಕು. ಕೆಲವೊಂದು ಸಾವಯವ ಏನು ವಾಟರ್ ಸೊಲ್ಯೂಬಲ್ನೂ ಕೊಡ್ತಾರೆ, ಅವನ್ನು ಮಾಡ್ತೇವೆ.
1: ಸರ್ಕಾರದಿಂದ ಏನಾದರೂ ಧನ ಸಹಾಯ ಅದು
0: ಸರ್? ಧನ ಸಹಾಯ ಅಂದ್ರೆ ಇದನ್ನ ಮಾಡಿದ್ರಲ್ಲ, ಡ್ರಿಪ್ ಸಿಸ್ಟಮ್, ಇದು ಸಬ್ಸಿಡಿ ಒಳಗೆ ಮಾಡ್ಕೊಂಡಿವಿ. ಆಮೇಲೆ ಮೇಂಟೆನೆನ್ಸ್ ಅಂತ ಒಂದು 15,000 ರೂಪಾಯಿ ಕೊಟ್ರು, ಅಂದ್ರೆ ವರ್ಷಕ್ಕೆ 5,000 ರೂಪಾಯಿ ಇದಂಗೆ ಇಷ್ಟ. ಆದ್ರೆ ನಮಗೆ ಒಳ್ಳೆ ಮಾರ್ಗದರ್ಶನ ಸಿಕ್ತು, ಅಂದ್ರೆ ಕೃಷಿ ಇಲಾಖೆಯಿಂದ ಒಳ್ಳೆ ಕೃಷಿ ಅಂದ್ರೆ ಚೆನ್ನಾಗಿ ಮಾಡಿದಾರೆ ಈ ಹೆಣ್ಮಕ್ಳಾಗಿ, ನೀವು ಇಷ್ಟು ಇಂಟ್ರೆಸ್ಟ್ ತೊಗೊಂಡಿರಿ ಅಂಥೇಳಿ, ಬೆಳೆನೂ ಚೆನ್ನಾಗಿ ಬಂದೈತಿ ಅಂದ್ರೆ ಅಂಥೇಳಿ ನನಗೆ 2024 ಮಾರ್ಚ್ದಲ್ಲಿ ಇದು ಪ್ರೋಗ್ರೆಸಿವ್ ಫಾರ್ಮರ್ ಅಂತ ಪ್ರಶಸ್ತಿ ಕೊಟ್ಟರು. ಅದ ಒಂದು ಖುಷಿ.
1: ಈ ಕೃಷಿಯಿಂದ ನಿಮ್ಮ ಜೀವನ ಶೈಲಿ ಏನಾದರೂ ಬದಲಾವಣೆ?
0: ಬದಲಾವಣೆ ಯಾಕೆ ಆಕೈತಂದ್ರೆ ಸರ, ನಾವು ಮನೆಯಲ್ಲಿ ಖಾಲಿ ಕುಂತೀವಂದ್ರೆ ನಾಷ್ಟ ಮಾಡೋದು ಊಟ ಮಾಡೋದು ಅಷ್ಟ, ಟಿ ವಿ ನೋಡೋದು 24 ತಾಸು ಟಿ ವಿ ನೋಡೋದಾಕಿತ್ತು, ಸ್ವಲ್ಪ ಮಕ್ಕಳಿನ ಮೇಲೆ ಆಟ ಆಡ್ತಿದ್ವಿ ಅಷ್ಟೆ. ಇದನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಈಗ ನಂಗೆ 3 ವರ್ಷ ಆತ್ರಿ, ಈಗ 63 ವರ್ಷ ಅಂದ್ರೆ ಯಾವುದೇ ನನಗೆ ಶುಗರ್ ಐತೆ, ಆದರೂ ಶುಗರ್ ಇದ್ರೂ ಕೂಡ ನಾನು ವಾಕಿಂಗ್ ಮಾಡ್ತೀನಿ. ಇದನ್ನು ಮಾಡೋದಂದ್ರೆ ನಮ್ಮ ಆರೋಗ್ಯ ಮೊದಲು ಒಳ್ಳೆ ಆಯುಷ್ ಹೆಚ್ಚಾಕೈತಿ.
1: ಹಾಗೆ ಮೇಡಮ್, ಈ ನಿಮ್ಮೂರಲ್ಲಿ ನೀವು ಇಷ್ಟೆಲ್ಲ ಕೃಷಿ ಮಾಡ್ತಾ ಇದ್ದಾಗ ಯಾವ ರೀತಿ ನಿಮ್ಗೆ ಗುರುತು ಮಾಡ್ತಾ ಇದ್ದಾರೆ ಜನ?
0: ಹಾ, ಗುರುತಿಸಿದ್ರು ಸರ್. ನಾನು 38 ವರ್ಷ ಸರ್ವಿಸ್ ಮಾಡಿದ್ರು ಸರ್, ಎಜುಕೇಶನ್ ಡಿಪಾರ್ಟ್ಮೆಂಟ್ ರೀ. 15 ವರ್ಷ ಸಹಶಿಕ್ಷಕಿಯಾಗಿ, ಆಮೇಲೆ 6 ವರ್ಷ CRP, 5 ವರ್ಷ BRP, ಮತ್ತೆ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆದ್ರಿ. 38 ವರ್ಷ 6 ತಿಂಗಳು ಮಾಡಿದ್ನಿ. ಆ ಇದಕ್ಕೂ ಇಲ್ಲಿ 2 ವರ್ಷದಾಗ ನಮ್ಗೆ ಬಹಳ ಮನಸ್ಸಿಗೆ ಆನಂದಿಸಕೈತಿ. ಅದಕ್ಕಿಂತ ಮತ್ತೊಂದಂದ್ರೆ ಊರಾಗ ಏನಾಕಿತ್ತು, ನಾವು 6 ತಿಂಗಳಿಗೊಮ್ಮೆ ಬರ್ತಿದ್ವಿ, ಮಂದಿಗೆ ಪರಿಚಯ ಇರಾಕಿಲ್ಲ ನಮ್ದು. ಈದ್ ಮಾಡಿದ್ಮೇಲೆ ನೀವು ಏನದು ಕವಿತಾ ಮಿಶ್ರಾ, ನಮ್ಮ ಮೆಟಲ್ ಕವಿತಾ ಮಿಶ್ರಾ ಆದ್ರಿ, ಯಾಕಂದ್ರೆ ಇಷ್ಟು ಧೈರ್ಯ ಮಾಡಿ ಯಾರು ಮಾಡೋದಿಲ್ಲ ಅಂತ ಎಲ್ಲರೂ ಊರಣ್ಣವ್ರು ಎಲ್ಲ ಸಣ್ಣವ್ರಿಂದ ದೊಡ್ಡ ಮಕ್ಕಳನ್ನು ನಂಗೆ ಡ್ರ್ಯಾಗನ್ ಅಮ್ಮ ಅಂತ ಕರೀತಾರೆ. ಅದ ಒಂದು ಖುಷಿ.
1: ಈ ನಿಮ್ಮ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳುವಾಗ ಮತ್ತೆ ಏನೇನು ಕ್ರಮ ವಹಿಸ್ತೀರ
0: ಸರ್? ಮಣ್ಣಿನ ಫಲವತ್ತತೆ ಅಂದ್ರೆ ಮೊದ್ಲು ಭೂಮಿ ಎಲ್ಲ ರಾಸಾಯನಿಕ ಗೊಬ್ಬರ ಹಾಕಿ ಇದಾಗಿ ಬಿಟ್ಟಿತ್ತು, ಜವಳ ಎತ್ತಂಗ ಆಗಿತ್ತು ರೀ. ಈಗ 2 ವರ್ಷದಿಂದ ನಾವು ಏನು ಸಾವಯವ ಸಗಣಿ ಗೊಬ್ಬರ, ಆಮೇಲೆ ಎರೆಹುಳ ಗೊಬ್ಬರ, ಆಮೇಲೆ ಸೋಡೋಮನಸ, ಈ ಕೃಷಿ ಇಲಾಖೆಯವರು ಹೇಳಿದ್ಮೇಲೆ ಇಲ್ಲೇ ಬೆಳಗಾವಿ ಇದ್ರೂ ಗೊತ್ತಿರಲಿಲ್ಲ ನಮ್ಗೆ, ಅವ್ರು ಬಂದ ನಂತರ ಗೊತ್ತಾಯ್ತು, ಅದನ್ನು ತಂದು ಉಪಯೋಗ ಮಾಡಕತ್ತನ್ರಿ. ಆಮೇಲೆ ಬೆಲ್ಲ, ಆಮೇಲೆ ಕಡಲೆ ಹಿಟ್ಟು, ಆಕಳ ಸಗಣಿ, ಗೋಮೂತ್ರ ಎಲ್ಲ ಮಿಕ್ಸ್ ಮಾಡಿ ಜೀವಾಮೃತ ತಯಾರು ಮಾಡ್ತಾರೆ ಸರ್. ಅದು 15 ವರ್ಷಕ್ಕೊಮ್ಮೆ ಹಾಕೋದು ಅಂದ್ರೆ ಮಣ್ಣು ಏನಾಕೈತಿ, ಸ್ಪಂಜಿನಂಗೆ ಮೃದು ಆಕೈತಿ, ಕಲ್ಲು ಭೂಮಿ ಇದ್ರೂ ಮೃದು ಆಕೈತಿ ರೀ. ಹಿಂಗಾಗಿ ಸಾವಯವನ ಮಾಡ್ಬೇಕಂತ ತಿಳ್ಕೊಂಡು ನಾ ಅದನ್ನೇ ಮಾಡಕತ್ತೀನಿ.
1: ಮತ್ತೆ ಈಗಿನ ಯುವ ಪೀಳಿಗೆ ಕೃಷಿಯತ್ತ ಒಲವು ತೋರಿಸ್ತಾ ಇದಾರ, ಅಭಿಪ್ರಾಯ?
0: ನಿಜವಾಗಿ ನಾವು ಅಂತೀವ್ರಿ ಸರ್. ಈಗ AC ರೂಮ್ನಾಗ ಅವರು 12 ತಾಸು ಡ್ಯೂಟಿ ಮಾಡ್ಬೇಕು ಅಂದ್ರೆ 1 ಲಕ್ಷ 1.5 ಲಕ್ಷ ಕೊಡ್ತಾರಂತ ಅಂದ್ರೆ ನಾವು ಅಯ್ಯೋ ಅವ್ರಿಗೆ 1.5 ಲಕ್ಷ ಅಂತ ನಾವ ಸ್ವತಃ ಕಲ್ತವ್ರ ಅಂತೀವಿ. ಆದ್ರೆ ನಿಜ ರೈತರು ಏನಂತಾರ, ಏನ್ ನಮ್ಗೆ ಉತ್ಪನ್ನ ಬರೋದಿಲ್ಲ ಅಂತಾರ. ನಾವು ಹೊಸ ತಂತ್ರಜ್ಞಾನ ಉಪಯೋಗ ಮಾಡಿ ಅಂದ್ರೆ ಅಭ್ಯಾಸ ಮಾಡಿ ರೈತರ ಆಗಿ ನಾವು ಕೆಲಸ ಮಾಡಿದೀವಿ ಅಂದ್ರೆ ಅಂತರಂತ ಏನು ಒಳ್ಳೆ ಕೆಲಸ ಯಾವ್ದು ಇಲ್ಲ. ಅವ್ರ ಈಗ ಹಿಂಗಾಗೇನೆ ಈ ನೌಕರಿ ಬಿಟ್ಟ ಇಂಜಿನಿಯರ್ ನಾವು ಮಾಡತನ್ರಿ ಸರ್. ಈಗ ಅಂದ್ರೆ ನಾವು ಒಳ್ಳೆ ರೀತಿಯಿಂದ ಭೂಮಿ ತಾಯಿ ಜೋಡಿ ಇದನ್ ಕೆಲಸ ಮಾಡಿದೀವಿ ಅಂತಂದ್ರ ಅಕ್ಕಿ ನಮ್ಗೆ ಯಾವಾಗ ಕೈ ಬಿಡೋದಿಲ್ಲ ಅಂತ ಈಗ ನಮಗ್ ಗೊತ್ತಾಗೈತಿ. ಅದ್ ಈ ನಮ್ಮ ಊರಾನ್ ಜನರಿಗೂ ಗೊತ್ತಾಗೈತ್ರಿ ಸರ್. ಅದ ಒಂದು ಖುಷಿ.
1: ನೀವೊಬ್ಬರು ಮಹಿಳೆಯಾಗಿ ಇಷ್ಟೆಲ್ಲ ಖುಷಿಯಲ್ಲಿ ಇಷ್ಟು ಸಾಧನೆ ಮಾಡಿದ್ರ, ಬೇರೆ ಮಹಿಳೆಯರಿಗೆ ಏನ ಒಂದು ಮೆಸೇಜ್ ಹೇಳಲು ಬಯಸ್ತೀರ
0: ಸರ್? ಏನಂತಾರ, ಹೆಣ್ಮಕ್ಳೆಲ್ಲ ಯಾತಕ್ಕೆ ಬಿಟ್ಟು ಬಿಡು ಅಂತೇವಲ್ಲ, ಆ ಮನಸ್ಸನ್ನ ಮೊದಲು ತೆಗೆದುಹಾಕ್ಬೇಕು. ಏನಾದರೂ ಅಡಿ ಮುಂದಿಡೆ ಸ್ವರ್ಗ, ಅಡಿ ಹಿಂದಿಡೆ ನರಕ ಅನ್ನೋದು ಗಾದೆ ಮಾತು ಮಾಡಿದಾರಲ್ಲ ಹಿರಿಯರು, ಸುಳ್ಳಲ್ರಿ. ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಅಸಾಧ್ಯ ಅನ್ನೋದು ಏನಿಲ್ಲ, ಎಲ್ಲ ಮಾಡ್ತಾರೆ ಅವರು. ಈಗ ಯಾಕಂದ್ರೆ ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ಬೆಳಗ್ಗೆ ಆದ ಕೂಡಲೇ ಹೊಲ್ದಾಗ ಕೆಲಸ ಮಾಡ್ತಾರೆ, ಆದ್ರೆ ತಮ್ಮ ಹೊಲ್ದಾಗ ನಾವು ಏನು ಮಾಡ್ಕೋಬೇಕಂತೂ ವಿಚಾರ ಮಾಡಲ್ಲ ಅವರು. ಅದಕ್ಕೆ ಎಲ್ಲರೂ ವಿಚಾರ ಮಾಡಿ ಅಂದ್ರೆ ಮತ್ತೆ ಮನಸ್ಸಿನ ಎಲ್ಲರ ಮನಸ್ಸಿನಾಗ ಏನೈತೆ, ಗಂಡು ಮಕ್ಕಳು ನಾವು ಹೇಳಿದ್ದಕ್ಕರೆ ಅಂತಾರಲ್ಲ, ಅದು ಹೋಗ್ಬೇಕಾಗೈತಿ. ಹಾಂ, ನಮ್ಮ ಮನೆಯಲ್ಲೇ ಅಂತಿದ್ರು, ಈಗ ಚಲೋ ಆದ ಕೂಡಲೇ ಹೌದು ಭಾಳ ಚಲೋ ಆಗೈತೆ ಅಂತಾರಲ್ಲ, ಚಲೋ ಆದ್ಮೇಲೆ ಎಲ್ಲರೂ ಚಲೋ ಅಂತಾರ. ಆದ್ರೆ ಮೊದಲು ಹೆಣ್ಮಕ್ಳಿಗೆ ಮೊದಲು ಸ್ಕೋಪ್ ಕೊಡ್ಬೇಕು.
1: ನಿಮ್ಮ ಮನೆಯಲ್ಲಿ ಈಗ ನಿಮಗೆ ಯಾವ ರೀತಿ ಸಹಕಾರ ಇದೆ ಮಕ್ಕಳದ್ದು?
0: ನಮ್ಮ ಮನೆಯವರ 100ಕ್ಕೆ 100 ನನಗೆ ಸಾಥ್ ಕೊಟ್ರಿ. ಮಕ್ಕಳು ಕೂಡ ಹಂಗ ಅಮ್ಮ ಚಲೋ ಮಾಡಿದ್ವಿ ಈಗ ಅಂತಾರ್ರಿ. ಮೊದ್ಲು ನೀನು ಇಷ್ಟ ಯಾಕೆ ಮಾಡಿದ್ವಿ, ಒಮ್ಮೆ ನೀ ಹಿಂಗೆ ವಯಸ್ಸಾಗೈತಮ್ಮ ಯಾಕೆ ಮಾಡಿದ್ವಿ, ಬರೀ ಸ್ವಲ್ಪ ಅಂದ್ರೆ ಪ್ರಯೋಗ ಮಾಡ್ಬೇಕಾಗಿತ್ತು, ಮಾಡಿ ಒಂದು 100-200 ಕಮ್ಮಿ ಮಾಡಂದ್ರೆ ನೀವು 1 ಎಕರೆ ಮಾಡ್ಕೊಂತಿ ಅಂತ ನನ್ನ ಸಣ್ಣ ಮಗ ಸಿಟ್ಟು ಮಾಡಿದ್ರಿ. ನಾವು ಏನು 100 ಮಾಡಿದ್ರು ಅಷ್ಟ ಶ್ರಮ ಆಕೈತಿ, ಕರೆ ಒಮ್ಮೆ ಮನಸ್ಸಿನಾಗ ಬಂದದ್ದು ಮತ್ತೆ ಮುಂದಿನ ವರ್ಷ ಮನಸ್ಸು ಚೇಂಜ್ ಆಗಿರ್ತದೆ. ಅದಕ್ಕೆ ತ್ರಾಸ ಆದಾಗಲಿ ನೀವೆಲ್ಲರೂ ಮಾತು ಬಿಟ್ಟರು ನಡೀತಿತ್ತು ಅಂತ ನಾವು ಮಾಡಿದೆ ರೀ. ಕರೆ ಮಾಡಿದಕ್ಕೆ ಈಗ ಎಲ್ಲರೂ ಹಾ ಚಲೋ ಆಯ್ತು ಅಂತಾರೆ, ಎಲ್ಲರೂ ಸಾಥ್ ಕೊಟ್ಟರು.
1: ಮತ್ತೆ ಮುಂದೆ ಏನಾದರೂ ಪ್ಲಾನ್ ಇದೆ ನಿಮ್ದು, ಏನಾದರೂ ಬೇರೆ ಕೃಷಿ ಮಾಡಲಿಕ್ಕೆ?
0: ನಂಗೆ ಬೈತಾರ್ರಿ, ಆದರೂ ಕೃಷಿ ಅರಣ್ಯ ಮಾಡಬೇಕಂತ 1 ಎಕರೆ ಮಾಡ್ಬೇಕಂತ ಐತಿ. ಅದು ಮುಂದಿನ ಅಂದ್ರೆ ಮೊದ್ಲು ಇದಕ್ಕೆ ಎಲ್ಲ ವ್ಯವಸ್ಥಿತ ಆಯ್ತು, ಇದೊಂದು ಕೈ ಹಿಡಿತು ಅಂದ್ರೆ ಅದನ್ನಂಕ ನಾ ಮಾಡೇ ಮಾಡ್ತೇನೆ, ದೇವರ ಆರೋಗ್ಯ ಕೊಡ್ಬೇಕಷ್ಟ.
1: ಕೊನೆಯಲ್ಲಿ ನಮ್ಮ ರೈತರಿಗೆ ಏನು ಒಂದು ಸಲಹೆ ಕೊಡಲಿ ಇಷ್ಟಪಡ್ತಾರೆ
0: ಸರ್? ನಮ್ಮ ರೈತರ ಮನಸ್ಸು ಬದಲಾವಣೆ ಮಾಡ್ಬೇಕು, ಯಾಕಂದ್ರೆ ಹಿಂದಿನಿಂದ ಏನು ಮಾಡ್ಕೊಂಡು ಬಂದೇವಲ್ಲ ಅದನ್ನ ಮಾಡಿದ್ರೆ ಚಲೋ ಅಂತ ಅವ್ರು ತಿಳ್ಕೊಂತಾರೆ. ಆದ್ರೆ ನಾವು ಮುಂದೆ ಹೋಗಿ ಈಗ ಹೊಸ ತಂತ್ರಜ್ಞಾನ ಉಪಯೋಗ ಮಾಡಿ ಹೊಸ ಹೊಸ ಬೆಳೆಯನ್ನೇ ಬೆಳೆದ ನಾವು ಏನು ಮಾಡೋದು, ಸ್ವಲ್ಪ ದಿವಸದಾಗ ಹೆಚ್ಚಿನ ಲಾಭ ಪಡಿಬೇಕಂತಂದ್ರೆ ನಾವು ಹೊಸ ಯೋಜನೆಯನ್ನ ಹೊಸ ಒಂದು ಕೃಷಿ ಇಲಾಖೆಯೊಂದಿಗೆ ಸಂಬಂಧ ಇಟ್ಕೊಂಡು ಎಲ್ಲ ಒಂದು ಎಲ್ಲರ ಜೊತೆ ಅಂದ್ರೆ ಯಾರ ಪ್ರಗತಿಪರ ರೈತರು ಇರ್ತಾವ ಅವ್ರ ಜೋಡಿ ಮಾತಾಡಿ ಅವ್ರ ಜೋಡಿ ಸಂಪರ್ಕ ಇಟ್ಕೊಂಡು ಒಳ್ಳೆಯ ಒಂದು ಹೊಸದು ಹಣ್ಣಿನ ತೋಟ ಇರ್ಬೋದು, ಈಗ ಅವಕಾಡು ಅಂತೇನೋ ಬಂದೈತೆ ಅಂತ ಅಂಥವೆಲ್ಲ ಅವರು ಯುವಕರು ಮಾಡಿದ್ರೆ ಅವರು ತಮ್ಮ ಜೀವನದಲ್ಲಿ ಯಶಸ್ವಿಯನ್ನು ಅಂತಾರಂತ ನನ್ನ ಒಂದು ಅನಿಸಿಕೆ ಸರ್.
1: ಮೇಡಮ್ ಇಷ್ಟೆಲ್ಲ ನಮ್ಮ ಕೇಳುಗರಿಗೆ ಮಾಹಿತಿ ನೀಡಿದ್ರಿ, ಧನ್ಯವಾದ.
0: ಥ್ಯಾಂಕ್ ಯು ಸರ್. ತಾವು ಇಲ್ಲಿಯವರೆಗೆ ಬಂದು ನಮ್ಮ ತೋಟವನ್ನು ವೀಕ್ಷಣೆ ಮಾಡಿ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ರಿ. ನಮಗೂ ಕೂಡ ನಮ್ಮ ಮನೆಯವರಿಗೆ ಬಹಳ ಸಂತೋಷ ಆಯಿತು. ನಮ್ಮ ಮನೆಯವರ ಪರವಾಗಿ, ನನ್ನ ಎಲ್ಲ ಮಕ್ಕಳ ಪರವಾಗಿ, ನನ್ನ ಎಲ್ಲ ಪಾಲಕರ ಪರವಾಗಿ ನಾನು ತುಂಬಿದ ಧನ್ಯವಾದಗಳನ್ನ ತಮ್ಮ ವೇಣು ಧ್ವನಿ ಸಿಬ್ಬಂದಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಸರ್. ನಮಸ್ಕಾರ.
2: ಇದುವರೆಗೂ ಕೇಳಿದ್ರಿ KLE ಕೃಷಿ ಮಿತ್ರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಪ್ರಗತಿಪರ ಕೃಷಿ ಮಹಿಳೆಯಾದಂಥ ಶ್ರೀ ಸುರೇಖಾ ಶಿವಾನಂದ್ ಪೂಜಾರ್ ಅವರು ಡ್ರ್ಯಾಗನ್ ಫ್ರೂಟ್ ಬೆಳೆಯುವ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರು. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ 90.4 FM KLE ಕನಸು. ಇದು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಾಪ್ ಲಿಂಗಯ್ಯ, ರಾಜ್ಯ NSS ಅಧಿಕಾರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ಕೇಲಿ ವಿಶ್ವವಿದ್ಯಾಲಯ ವೇಣುಧ್ವನಿ ಏನು ಸುಮಾರು 8 ವರ್ಷದಿಂದ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಅದು ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಎಲ್ಲದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅವರಿಗೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಏನು ಇವತ್ತು ಸ್ವಚ್ಛತೆ ಭಾಳ ಮುಖ್ಯವಾದದ್ದು. ತಮ್ಮಲ್ಲಿ ನಾನು ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ತಾವು ಇರೋವಂಥ ಜಾಗದಲ್ಲಿ, ತಾವು ಓದ್ತಾ ಇರೋಂಥ ಒಂದು ಕಾಲೇಜ್ಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಒಂದು ಪರಿಸರವನ್ನು ಅಥವಾ ನಮ್ಮ ಕ್ಯಾಂಪಸ್ಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಒಂದು ಒಳ್ಳೆಯ ಒಂದು ಸಂದೇಶವನ್ನು, ಏನು ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತದ ಒಂದು ಕನಸನ್ನು ಕಂಡಿದ್ದಾರೆ, ಆ ಒಂದು ಕನಸನ್ನು ತಾವೆಲ್ಲರೂ ಕೂಡ ಪೂರ್ಣಗೊಳಿಸ್ತೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರತಿ ತಮ್ಮ ಮನೆಗಳಲ್ಲಾಗಿರ್ಬೋದು, ತಮ್ಮ ಹಳ್ಳಿಗಳಲ್ಲಾಗಿರ್ಬೋದು, ತಾವು ಈ ಕ್ಯಾಂಪ್ಗಳಲ್ಲಿ NSS ವಿದ್ಯಾರ್ಥಿಗಳು ಕ್ಯಾಂಪ್ಗೆ ಹೋಗ್ತೀರಾ, ಈ ಕ್ಯಾಂಪ್ಗಳಲ್ಲಿ ಅದು ರೆಗ್ಯುಲರ್ ಆ್ಯಕ್ಟಿವಿಟಿ ಕ್ಯಾಂಪ್ ಆಗಿರ್ಬೋದು, ಸ್ಪೆಷಲ್ ಕ್ಯಾಂಪ್ ಆಗಿರ್ಬೋದು, ಅಲ್ಲಿ ಭಾಳಷ್ಟು ಇದಕ್ಕೆ ಆದ್ಯತೆಯನ್ನು ತಾವೆಲ್ಲರೂ ಕೂಡ ನೀಡಬೇಕು. ಇದನ್ನು ನೀಡಿದ್ರಲ್ಲಿ ಒಂದು ಒಳ್ಳೆಯ ಒಂದು ಪರಿಸರವನ್ನು ನಾವು ನಿರ್ಮಾಣವನ್ನು ಮಾಡ್ಬೋದು. ಗಾಂಧೀಜಿಯವರ ಒಂದು ಕನಸು ಕೂಡ ಸ್ವಚ್ಛತೆ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಅನ್ನೋದು ಬಹಳ ಮುಖ್ಯ ಆಗಿತ್ತು. ಯಾವಾಗ ನಮ್ಮ ಪರಿಸರ ನಮ್ಮ ಸುತ್ತಮುತ್ತ ಸ್ವಚ್ಛವಾಗಿರುತ್ತೆ, ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ, ಯಾವುದೇ ರೀತಿಯಾದಂಥ ಒಂದು ಆರೋಗ್ಯ ಕೆಡೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ಏನು ವಿನಂತಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಈ ಒಂದು ಕೇಲಿ ವೇಣುಧ್ವನಿ ಕೇಲಿ ವಿಶ್ವವಿದ್ಯಾಲಯ ಮಾಡ್ತಾ ಇದೆ, ಅವರಿಗೆ ಕೂಡ ಒಂದು ಸಹಕಾರ, ಅವರು ಕೂಡ ಒಂದು ಜಾಗೃತಿಯನ್ನು ಮೂಡಿಸ್ತಾರೆ, ಅವ್ರ ಜೊತೆ ಒಂದು ಸೇರಿಕೊಂಡು ತಾವೆಲ್ಲರೂ ಕೂಡ ಭಾಗಿಯಾಗಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣಾ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಘಟಕ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಚ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.